ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ, ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ, ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ, ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ, ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ಕಾರ, ನಾನು ಶ್ರೇಯಾ ಮಿಂಚಿನಡ್ಕ. ನಮ್ಮ ಬಾಲ್ಯದ ಪ್ರಮುಖ ಘಟ್ಟವೇ ಸಂಜೆಯ ಸಮಯದ ಭಜನೆ. ಮಕ್ಕಳು ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಭಜನೆ ಮಾಡುತ್ತಾ ಸಾಯಂಕಾಲ ಹಾಗೆಯೇ ಕಳೆದು ಹೋಗ್ತಿತ್ತು. ಆದ್ರೆ ಇಂದಿನ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಇದೆಲ್ಲದರಿಂದ ನಾವು ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಜೊತೆಗೆ ಮತ್ತೆ ನಮ್ಮನ್ನ ಮಕ್ಕಳನ್ನ ಹಳೆಯ ಸಂಸ್ಕೃತಿಯ ಕಡೆಗೆ, ಆನ್ಲೈನ್ ಭಜನೆಯ ಕಡೆಗೆ ಕರೆದುಕೊಂಡು ಹೋಗ್ತಿರುವ ವಿಶೇಷ ವ್ಯಕ್ತಿ ಶ್ರೀಮತಿ ಮಂಗಳಾ ಜೋಶಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ ಈ ರೀತಿಯೂ ಕೂಡ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ಮೇಡಮ್, ಈಗ ನಿಮ್ಮ ಆನ್ಲೈನ್ ಭಜನೆಯ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮಗೆ?
1: ಮಕ್ಕಳು ಮತ್ತೆ ಹಳ್ಳಿ ಹೆಂಗಸರು ಈಗೆಲ್ಲ, ಈಗ ಈ ವ್ಯವಸ್ಥೆ ಏನಾಗಿದೆ, ಎಲ್ಲ ಟಿವಿ ಮುಂದೆ ಧಾರಾವಾಹಿ ನೋಡುದು, ಅದು ಮಾಡುದು, ಸುಮ್ನೆ ಈಗ ಮುರ್ಸಂಜೆ ಹೊತ್ತು ಹೇಳ್ಕೊಂಡು ಹೇಳ್ತರು. ನಾವು ಸಣ್ಣಿರ್ತಿಂದ ಮುಸ್ಸಂಜೆಗೆ ಭಜನೆ ಮತ್ತು ಬಾಯಿಪಾಠ ಮಾಡ್ಲೇಬೇಕು. ನಮ್ಮ ಸಣ್ಣಿರ್ತಿಂದನು ನಮ್ಗೆ ಬೆಳೆದುಕೊಂಡ ಬಂದ ಪದ್ಧತಿ ಅದು. ಹಾಗೆ ನಮ್ಗೆ ಈಗ ಇಷ್ಟು ವರ್ಷ ನಮ್ಗೆ ಊರು ಊರು ತಿರುಗಿ ಇದು ಅದು ಎಲ್ಲ ಕಳೆದು ಹೋದಾಗಿತ್ತು. ಮತ್ತೆ ಮೊನ್ನೆ ನನಗೆ ಏನಾಯ್ತು, ಈಗ 2 ವರ್ಷದ ಹಿಂದೆ ನನ್ನ ಅಕ್ಕನ ಮನೆಗೆ ಹೋದಾಗ ಅವರಿಗೆ ಎಲ್ಲೋ ಏನೋ ಒಂದು ವೈಯಕ್ತಿಕ ಕಾರಣದಿಂದ ಅವರಿಗೆ ಎಲ್ಲೂ ಹೊರಗೆ ಹೋಗಲೇ ಇಡಿತಿಲ್ಲ. ಆವಾಗ ನಾವೆಂತ ಮಾಡಿದ್ವಿ, ನಾವೇ ಸೇರ್ಕೊಂಡು ಒಂದು ನಿತ್ಯ ಭಜನೆ ಹೇಳಿ ಮಾಡುವ. ಈಗ ಇಲ್ಲಿ ಈ ತರದ್ದೆಲ್ಲ ಇಷ್ಟು ವೈಜ್ಞಾನಿಕ ಮುಂದುವರದ್ದು, ನಾವು ಈ ಮೊಬೈಲ್ ಅಲ್ಲಿ ಆ ತರದ್ದು ಒಂದು ಆನ್ ಮಾಡಿಕೊಂಡು ಶುರು ಮಾಡುವ ಹೇಳಿ ಮಾಡದ್ದು ಫಸ್ಟಿಗೆ. ಮತ್ತೆ ಅವ್ರ ಮಗ ಎಲ್ಲ ನಮಗೆ ಸೆಟ್ ಮಾಡಿಕೊಟ್ಟ. ಈಗ ನಮ್ದು 2 ವರ್ಷ ನಿರಂತರ ಭಜನೆ ಆಗ್ತಾ ಇದ್ದು 7:30 to 8:00 ಎಲ್ಲ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ತಿವಿಲ್ಲ. 7:30 ಅಂದ್ರೆ 7:30 ನಂಗಳದ್ದು ಅಲ್ಲ ಟೈಮ್, ಒಬ್ರಲ್ದೇ ಇದ್ರೆ ಒಬ್ರು ಕಾಲ್ ಮಾಡ್ತು ನಾವೆಲ್ಲ ಜಾಯಿನ್ ಆದ್ರೆ ಆತು. ಮತ್ತೆ ಮೇನ್ ಎಂತ ಆಗ್ತಾ ಇದ್ದು ಅಂದ್ರೆ, ಈಗ ನಾವು ಜಾಯಿನ್ ಆಗ್ತವಲ್ಲ, ನಂಗ ಅವ್ರವ್ರ ಮನೇಲಿ ಸಣ್ಣ ಸಣ್ಣ ಮಕ್ಕೋವರೆಗೂ ಜಾಯಿನ್ ಆಗ್ತಾವ ಕೊನು. ಹಾ, ಎಲ್ಲರೂ ಒಂದು ಮನೇಲಿ ಎಲ್ಲ, ಓ ಇವರದ್ದು ಒಂದು, ನಾವು ಎಲ್ಲರಿಗೂ ಈಗ ಮೊಬೈಲ್ ಅಲ್ಲಿ ಹೇಳುದು ಅಂದ್ರೆ ಎಲ್ಲ ಖುಷಿ. ಆ ಮಕ್ಕನು ಎಷ್ಟು ಇಂಟ್ರೆಸ್ಟ್ ನಿಂದ ಜಾಯಿನ್ ಆಗ್ತಾ ಇದ್ದು ಅಂದ್ರೆ ಅದು ತುಂಬಾ ಖುಷಿ. ಮತ್ತೆ ಈಗ ನಮ್ದು ನಾವೀಗ ಈ ತರ ಮಾಡದ್ ನೋಡಿ ನಮ್ಮ ಪ್ರೇರಣೆ ತಗೊಂಡು 3-4 ಜನ ಹಾಗೆ ನಾವು ಹೀಗೆ ಮಾಡ್ತೋ. ವಾರದಲ್ಲಿ ಎರಡು ದಿವಸ ಅಂತೂ ಮಾಡ್ತೋ. ಮತ್ತೆ 5 ದಿವಸ ಇದ್ದಂಗ ನಿಮ್ಮಲ್ಲಿ ಕೂಡ್ತೋ, ಆ ತರ ಹೇಳಿ ಮಾಡ್ಕೊಂಡಿದ್ದ. ಹಾಗಾಗಿ ಅದೆಲ್ಲ ತುಂಬಾ ಖುಷಿ ಆಗ್ತಾ ಇದ್ದು ನಂಗೊಕ್ಕೆ. ನಮ್ಮಲ್ಲಿ ವಾರದ ಕಂಟಿನ್ಯೂ, ವಾರದಲ್ಲಿ 7 ದಿವಸ ಎಲ್ಲಾ ದಿವಸ ನಾವು ಸೋಮವಾರ ಈಶ್ವರನ ಭಜನೆ, ಮಂಗಳವಾರ ದೇವಿದು, ಬುಧವಾರ ಕೃಷ್ಣಂದು, ಗುರುವಾರ ಗುರುವಿದು, ಶುಕ್ರವಾರ ದೇವಿದು, ಶನಿವಾರ ಆಂಜನೇಯಂದು, ಆದಿತ್ವಾರ ಸೂರ್ಯ ದೇವರು, ಅದೆಲ್ಲ ಇದ್ದು ಅದ್ರ ಒಟ್ಟಿಗೆ ಬೇರೆ ಇದು. ಹಾಗೆ ಒಂದೊಂದು ದಿನ ಅವಾವ ದಿವಸದ ಅವಾವ ದೇವ್ರಿ ಆ ತರ ಭಜನೆ ಮಾಡುದು.
0: ನೀವು ನಡೆಸ್ತಾ ಇರುವಂತಹ ಆನ್ಲೈನ್ ಭಜನೆಯ ಬಗ್ಗೆ ಅಂದ್ರೆ, ನೀವು ಎಕ್ಸ್ಪೆಷಲಿ ಮಕ್ಕಳನ್ನ ಫೋಕಸ್ ಮಾಡ್ತಿದ್ದೀರಾ ಇಲ್ಲಿ, ಮಕ್ಕಳಿಂದ ನಿಮ್ಗೆ ರೆಸ್ಪಾನ್ಸ್ ಹೇಗಿದೆ?
1: ಈಗ ಮಕ್ಕಳ ಕಡೆಯಿಂದ ಭಜನೆಗೂ ಎಲ್ಲ ಮಕ್ಕಳು ಬರ್ತಾ. ಹಾಗೆ ಮತ್ತೆ ಈ ಶ್ಲೋಕದ್ದು ಏನಂದ್ರೆ, ನನಗೆ ಒಮ್ಮೆ ಹೀಗೆ ಕಂಡ್ತು, ಎಲ್ಲ ಭಗವದ್ಗೀತೆ ಶ್ಲೋಕ ಇದು ಎಲ್ಲ ಹೇಳ್ತವಲ್ಲ, ಆದ್ರೆ ನಮಗೆ ನಿತ್ಯ ಮಕ್ಕಳು ಬೆಳಗ್ಗೆ ಎದ್ದ ಕೂಡ್ಲೆ ಅವ್ರ ಕರಾಗ್ರೆ ವಸತಿ ಲಕ್ಷ್ಮಿ ಅದೆಲ್ಲ ನಮ್ಮದು. ಈಗ ಸ್ನಾನಕ್ಕೆ ಹೋದ ಕೂಡ್ಲೆಯ ಗಂಗೆ ಚೈ ಮುನೆ ಚೈವ, ಮತ್ತೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಈಗ ತುಳಸಿ ಮುನ್ನಿತ್ ನಮಸ್ ತುಳಸಿ ಕಲ್ಯಾಣಿ, ಮತ್ತೆ ಕೃಷ್ಣ ಮುನ್ನಿತ್ಕೊಂಡು ಆದಿದೇವ ನಮಸ್ತುಭ್ಯಂ, ನಮಗೆ ಆ ತರದ್ದೆಲ್ಲ ಮಕ್ಕಳಿಗೆ ಒಂದು ಬಂದ್ರೆ ಮಕ್ಕಳು ಕಣ್ಣು ಮುಚ್ಚಿಕೊಂಡು ದೇವ್ರ ಮುಂದೆ ಹೇಳುವಷ್ಟು ಶ್ಲೋಕ ನಾವು ಕಲಿಸ್ಕೊಟ್ರೆ ಮಕ್ಕಳಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಬಂತು. ಮತ್ತೆ ಕಾನ್ಫಿಡೆನ್ಸ್ ಬಂದದ್ದು ಒಂದೆಲ್ಲ ಅವರಿಗೆ ಮೆಮೊರಿ ಪವರ್ ಹೆಚ್ಚಾಗುದು, ಮತ್ತೆ ಉಚ್ಚಾರದಲ್ಲಿ ಒಳ್ಳೆ ಉಚ್ಚಾರ.
0: ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದೇ ಉಚ್ಚಾರಣೆಯ ದೋಷ, ಇದಕ್ಕೆ ಈ ಭಜನೆ ತರಗತಿಗಳು ಹೇಗೆ ಸಹಾಯ ಮಾಡ್ತದೆ ಅನ್ನೋದು ಮುಂದಿನ ಪ್ರಶ್ನೆ.
1: ಹಾ ಹಾ, ಇಂಗ್ಲಿಷ್ ಎಲ್ಲ ಅಮೇರಿಕನ್ ಇಂಗ್ಲಿಷ್ ಇದು ಹೇಳುದು ಈಗ ಆತರ ತುಂಬಾ ಕಾಣಿಸ್ತಾ ಇದ್ದು. ಹಾ, ಆಡುಭಾಷೆಯನ್ನ ಮರ್ತಾ ಹೋಗ್ತಾ ಇದ್ದು. ಹಾಗೆ ಈ ತರ ನಾವು ಈಗ ಮಕ್ಕಳಿಗೆ ಏನು ದೂರದಲ್ಲ, ನಾವು ತಂದೆ ತಾಯಿ ಸರಿ ಮಾಡಿ ಮಕ್ಕಳಿಗೆ ಡೈರೆಕ್ಷನ್ ಕೊಟ್ಟರು, ಮಕ್ಕಳು ಬಂದೇ ಬರ್ತಾ. ನಾನೇ ಅದಕ್ಕೆ ನಿದರ್ಶನ. ನಾನು ಯಾಕೆಂದ್ರೆ ಈಗ ಮಕ್ಕಳಿಗೆ ನಾನು ಈಗ ಹೇಳ್ತಾ ಇದ್ದದ್ದ ಶ್ಲೋಕ ಕ್ಲಾಸು, ಆ ಮಕ್ಕಳಿಗೆ ಒಂದು ದಿವಸ ನಾನು ಶ್ಲೋಕ ಕಲಿಸ್ಬಿಡ್ತೇನೆ ಅಂದ್ರೆ ಏನೋ ತಿಳ್ಕೊಳ್ತರು, ಅಯ್ಯೋ ನಾಳೆ ಒಪ್ಪದಿಲ್ಲ ಆ ಶ್ಲೋಕ ಕ್ಲಾಸಿಗೆ ಹೇಳಿ ಆ ತರ ಹೇಳಿ ತಿಳ್ಕೊಳ್ತರು. ಹಾಗಾಗಿ ಅವರಿಗೂ ಅಷ್ಟು ಇಂಟ್ರೆಸ್ಟ್. ಮತ್ತೆ ನಾನೀಗ ಏನ್ ಮಾಡ್ತೆ, ಒಂದು 20 ನಿಮಿಷ ಶ್ಲೋಕ ಕ್ಲಾಸು, ಮತ್ತೊಂದು 10 ನಿಮಿಷ ಜನರಲ್ ನಾಲೆಜು, ಅವರಿಗೆ ಎರಡು ನಾವು ಎರಡು ಉಪಯೋಗ ಆಗುವಂತದ್ದು. ಮತ್ತೆ ತಂದೆ ತಾಯಿಯಿಂದ ನಾವೀಗ ಚಂದ ಮಾಡಿ ಕಲಿಸಿ ಇದು ಮಾಡಿದ್ರೆ ಅವರಿಗೆಲ್ಲ ಇಂಟ್ರೆಸ್ಟ್ ನಿಂದ ಕೂತ್ಕೊಳ್ತೋ, ಬೇಜಾರು ಹೇಳೇ ಬತ್ತಿಲ್ಲ ಹಾಗೆ ಇದ್ರ ಮಾಡ್ಕೊಳ್ತಾ. ಹಾಗಾಗಿ ಅದು ಎರಡು ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದ ವಿಷಯನೇ. ಮತ್ ಹೀಗೆ ಮುಂದುವರಿಸ, ನಾಲ್ಕು ಜನ ಮಕ್ಕಳು ಸೇರ್ಕೊಂಡು ಮಾಡೋ ಹೇಳ್ಕೊಂಡು ತುಂಬಾ ಪ್ರಯತ್ನ ಮಾಡ್ತೆ, ಮತ್ ಮಾಡುವಂತ ತಾಕತ್ತಿದ್ದು ನನಗೆ ಮಾಡೇ ಮಾಡ್ತೆ. ಹಾಗೆ
0: ನೀವು ಈ ಆನ್ಲೈನ್ ಭಜನೆಯನ್ನು ನಡೆಸಿಕೊಂಡು ಬರ್ತಾ ಇರೋದು ಎಷ್ಟು ವರ್ಷ ಆಯ್ತು?
1: ಈಗ ಭಜನೆ, ನಿತ್ಯ ಭಜನೆ ನಾನು ಶುರು ಮಾಡಿ ಇದು ಮೂರನೇ ವರ್ಷ. ಮೂರನೇ ವರ್ಷ ಒಂದು ದಿವ್ಸನು ನಾವು ಇಲ್ಲೇ ಹೇಳಿ ಮಾಡಿದ್ವಿ. ನಾವೀಗ ಒಬ್ರ ಒಬ್ರು ಇಲ್ದೆ ಇದ್ರೆ ಇನ್ನೊಬ್ರು ಜಾಯಿನ್ ಆಗ್ತಾ, ಒಟ್ಟು ನಾವು ನಿತ್ಯ ಭಜನೆಯಲ್ಲಿ ಒಂದು ಐದಾರು ಮಂದಿ ಅಂತೂ ಇದ್ದೇ ಇರ್ತ. ಹಾಗೆ ಹಾಗೆ ಮತ್ತೆ ಶ್ಲೋಕ ಕ್ಲಾಸ್ ಶುರು ಮಾಡಿ ಈಗ ಆರು ತಿಂಗಳ ಆಯ್ತು. ಮೇ ಇಂದ ಶುರು ಮಾಡದ್ದು. ಹಾಗೆ ಅವರಿಗೆ ಶ್ಲೋಕ ಕ್ಲಾಸ್ನವರಿಗೆ ಅಂದ್ರೆ ನಾನು ವಿಡಿಯೋ ಮಾಡ್ಕೊಂಡು ಹೇಳುದು, ಸಣ್ಣ ಸಣ್ಣ ಮಕ್ಕಳು ಅಲ್ದ, ಹಾಗಾಗಿ ವಿಡಿಯೋದಲ್ಲೇ ಅವರಿಗೆ ಕಲಿಸುದು. ಮತ್ತೆ ಅವರಿಗೆಲ್ಲ ನಾನು ಯಾವ ಬುಕ್ ಇಂದ ಕಲಿಸ್ತೆ ಅಂದ್ರೆ ಶ್ಲೋಕದಲ್ಲಿ ಯಾವಾಗ್ಲೂ ಉಚ್ಚಾರ ಕರೆಕ್ಟ್ ಬರೋ, ಹಾಗಾಗಿ ಯಾವ ಬುಕ್ ಇಂದ ಅವರಿಗೆಲ್ಲರಿಗೂ ಆ ಬುಕ್ಕೆ ತರ್ಸ್ಕೊಟ್ಟದ್ದು. ನಾನು ಈ ಬುಕ್ ನಲ್ಲಿ ಈ ಪೇಜ್ ನಂಬರ್ ಇಷ್ಟರೊಳಗಿದ್ದು ನಿಂಗೆ ಆ ಪೇಜ್ ನಂಬರ್ ನೋಡ್ಕೊಂಡು ಓಪನ್ ಮಾಡಿ, ಅವಾಗ ಮಕ್ಕಳು ಒಳ್ಳೆ ಇಂಟ್ರೆಸ್ಟ್ ಬತ್ತು. ನಂಗೆ ಒಟ್ಟಿಗೆ ಚಂದ ಮಾಡಿ ಹೇಳ್ತಾ ಎರಡು ದಿವಸ ಹೇಳದ್ಮೇಲೆ ಅವಕ್ಕೋಗ್ ಬಾಯಿ ಹಾರ್ಟ್ ಬತ್ತು. ಮತ್ತೆ ಹಾಗೆ ಮಕ್ಕಳಿಗೆ ತುಂಬಾ ಶಾರ್ಪ್ ಇರ್ತ. ಹಾಗೆ ಈಗಿನ ಮಕ್ಕಳಿಗೆ ಒಳ್ಳೆ ಡೈರೆಕ್ಷನ್ ಕೊಟ್ರೆ ನಮ್ಮ ಅವರದ್ದು ಏನ್ ತೊಂದರೆ ಇಲ್ಲ, ನಮ್ ತಂದೆ ತಾಯಿದೆ ಸರಿ ಮಾರ್ಗದರ್ಶನದಲ್ಲಿ ಮಕ್ಕಳು ಕರ್ಕೊಂಡು ಹೋಗೋ ಹೇಳುವುದೇ ಮೇನ್. ಈಗ ಮಕ್ಕಳಲ್ಲಿ ಬರೀ ಕಲಿಯುವುದು ಕಲಿಯುವುದು ಹೇಳುದು ಒಂದೇ, ಆದ್ರೆ ಮಕ್ಕಳ ಕಲೆ ಮೇನ್. ನಾವು ಸಣ್ಣ ಇರ್ತಾ ಮಕ್ಕಳ ಕಲೆ ಬೆಳೆಸಲೇಬೇಕು. ಮಕ್ಕಳಿಗೆ ಒಂದು ಕಲೆ ಹೇಳಿ ಬೆಳೆದ್ಬಿಟ್ರೆ ಅವ್ರು ಎಲ್ಲಿ ಹೋದ್ರು ಬೋರ್ ಹೇಳಿ ಅವ್ರಿಗೆ ಬರೋ ವಿಷಯನೇ ಇಲ್ಲ. ಹೋ ನನಗೆ ಇದೊಂದು ಕಲೆ ಉಂಟಲ್ಲ, ನಾನು ಇದೊಂದು ಮಾಡಬಹುದಲ್ಲ ಹೇಳಿ. ಹಾಗೆ ಹಾಗಾಗಿ ಕಲೆ ಮೊದಲು ನಮಗೆ ಅಭ್ಯಾಸದಿಂದ ಕೋಟಿ ವಿದ್ಯೆಯಿಂದ ಮೇಟಿ ವಿದ್ಯೆ ಮೇಲೂ ಹೇಳಿದಾಗೆ ನಮ್ಮ ಅಭ್ಯಾಸ ಕಲೆ ಒಟ್ಟಿಗೆ ಅಭ್ಯಾಸ ಬರೋ ಹೇಳುದು. ನಾನು ಅಭ್ಯಾಸದ ಒಟ್ಟಿಗೆ ಕಲೆ ಅಲ್ಲ, ಕಲೆ ಫಸ್ಟ್. ಹಾಗೆ ಹಾಗೆ ಮಾಡ್ಕೊಂಡ್ರಷ್ಟೇ ಈಗ ಕಲೆ ಬಂದ್ರೆ, ಕಲೆ ಅವ್ರ ಬೆಳಕಿಗೆ ಬಂದ್ರೆ ಅಭ್ಯಾಸ ತನ್ನಿಂತಾನೆ ಬತ್ತು. ಹಾಗೆ ಅವ್ರಿಗೆ ಅವಾಗ ಬೋರ್ ಹಾಕೊಂಡು ಅಭ್ಯಾಸ ಮಾಡುದಿಲ್ಲ, ಓ ನಾ ಇದೊಂದು ಮಾಡಿದೆ ಇನ್ನು ಓದು ನನಗೆ ಹೇಳಿ ಕಾಣಿಸ್ತು. ಅವರಿಗಾಗೆ ಆ ತರ ಮನಸ್ಸು ಬಂದ ಕೂಡಲೇ ಅವರದ್ದು ಪರ್ಫೆಕ್ಟ್ ಜೀವನ ಆಗ್ತು. ಹಾಗೆ
0: ನಮಗೋಸ್ಕರ ಮತ್ತೆ ನಮ್ಮ ಕೇಳುಗರಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಭಜನೆಯನ್ನ ನೀವು ಹಾಡಬಹುದಾ ಅಂತ?

0: ಆನ್ಲೈನ್ ತರಗತಿಯ ಸಮಯ ಏನಂದ್ರೆ ಯಾವ ಸಮಯದಿಂದ ಯಾವ ಸಮಯದ ತನಕ ನೀವು ಕ್ಲಾಸ್ ಮಾಡ್ತೀರಾ?
1: ನನ್ನ ಕ್ಲಾಸ್ ಇದು 7:30 ನಾ ಶ್ಲೋಕ ಕ್ಲಾಸು, ಮತ್ತೆ 7:30 ಈಗ ನಿತ್ಯ ಭಜನೆಗೆ ನಾವು 18 ಸೇರಿದ್ದ, 8:30 ತನಕ ಆಗ್ತು, 7:30 ತನಕ ನಿತ್ಯ ಭಜನೆ ಹಾಗೆ, ಮತ್ತೆ ಲಾಸ್ಟಿಗೆ ನಾವು ಗುರುಪಾದುಕ ಶ್ಲೋಕ ಹೇಳಿ ನಮ್ಮ ರಾಘವೇಶ್ವರ ಮಠ ಭಾರತಿಯವರು ಕಲಿಸಿಕೊಟ್ಟದ್ದು, ಲಾಸ್ಟಿಗೆ ಆ ತರ ಶ್ಲೋಕದಿಂದ ಮುಕ್ತಾಯ ಮಾಡುದು.
0: ಒಂದು ದಿನದ ತರಗತಿಯಲ್ಲಿ ಎಷ್ಟು ಭಜನೆಗಳನ್ನ ನೀವು ಮಕ್ಕಳಿಗೆ ಹೇಳಿಕೊಡ್ತಿದ್ದೀರಿ?
1: ಒಂದು ಕ್ಲಾಸ್ ಅಲ್ಲಿ ಈಗ 18 ಇದ್ವಲ್ಲ, ಒಬ್ಬೊಬ್ರಿಗೆ ಒಂದೊಂದು ಭಜನೆ. ಈಗ ಎಲ್ಲ ಈಗ ನಂದ ಈಗ ಭಜನೆ ಈಗ ಲೆಕ್ಕದಂತೆ ಈ ಮಂಗಳ ಗೌರಿ ನಮ್ದಾದ ಕೂಡಲೇ ಇನ್ನೊಬ್ಬರ ಭಜನೆ, ನಾವು ಅವಾಗ ಮ್ಯೂಟ್ ಮಾಡ್ಕೊಳ್ಳೋದು ಅವ್ರ ಭಜನೆ ಹಾಗೆ. ಹಾ, ಹಾಗೆ ಎಲ್ಲರಿಗೂ ಅವಕಾಶ ಇದ್ದು.
0: ನಿಮ್ಮ ಕಡೆಯಿಂದ ಇವಾಗ ಮುಂದಿನ ದಿನಗಳಲ್ಲಿ ಆನ್ಲೈನ್ ಭಜನೆಯನ್ನ ಶುರು ಮಾಡ್ಬೇಕು ಅಂತ ಇರುವವರಿಗೆ ಏನಾದ್ರೂ ಸಲಹೆಗಳನ್ನ ಕೊಡುವುದಾದ್ರೆ ಏನು?
1: ಅಲ್ಲ, ಇನ್ನಷ್ಟು ಜನ ಸೇರುದಕ್ಕಿಂತ ಕೊನೆ ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೇಳುದು ನಾವು. ಹಾ, ಅವ್ರವ್ರೆ ಅವ್ರವ್ರೆ ಅವರದ್ದೆಲ್ಲ ಇತ್ತಲ್ಲಿ ಅದು, ಮತ್ತು ಒಳ್ಳೇದು ನಾವು ಪ್ರಸಾರ ಮಾಡಿದಷ್ಟು ಅದು ಒಳ್ಳೇದು. ನಮ್ಮ ಗ್ರೂಪಿಗೆ ಬಂದ್ಕೊಂಡು ಅವರಿಗೆ ಏನು ಅವಕಾಶ, ಈಗ ಇಷ್ಟು ಮಂದಿ ಆದ್ರೆ ಎಲ್ಲರಿಗೂ 8:30 ನಂತರ ಎಲ್ಲರಿಗೂ ಬ್ಯುಸಿ ಆಗ್ತಾ ಊಟಕ್ಕೆ ಇದು, ಹಾಗಾಗಿ ಅವ್ರವ್ರೆ ಅದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೇಳಿ ನಾನು ಹೇಳದ್ದು. ಈಗ 2 ಆತರ ಮಾಡಿ ಗ್ರೂಪ್ ಮಾಡಿದ್ದು ಅದು ಕೇಳಿ ಖುಷಿ ಆಗ್ತು. ಹಾ ಹಾ ಹಾ ಹಾ, ಹಾಗ ಹಾಗ ಹಾಗ ಹಾಗೆ ಒಮ್ಮೆ ಗ್ರೂಪ್ ಅಲ್ಲಿ ಬಂದ್ರೆ ಅವ್ರ ಹಾಗೆ ಮಾಡಿದ್ರು. ಹಾ, ನಮ್ಮಿಂದ ಇನ್ಫ್ಲೂಯನ್ಸ್ ಆಗಿದ್ರೆ ಒಳ್ಳೇದು. ಅವ್ರೆ ಹಾಗೆ ಒಂದು ಗ್ರೂಪ್ ಮಾಡಿ ಅಂದ್ರೆ ನಮ್ಮ ಒಟ್ಟಿಗೆ ಸೇರಿದ್ದು ಅವರು, ಮತ್ತೆ ಒಂದೇ ಸಲ ನಾನು ವಾರದಲ್ಲಿ 2 ಮಾಡ್ತೆ ಅವಾಗ ಹೇಗಾಗ್ತು ನೋಡು ಹೇಗೆ ಹಾಗೆ ಹೇಳದ್ದು. ನಾವು ನಮ್ಮ ಒಟ್ಟಿಗೆ ಸೇರಿದವರಿಗರುವ ನೀವು ಒಂದು ಗ್ರೂಪ್ ಮಾಡಿ, ವಾರದಲ್ಲಿ 2 ಮಾಡಿ, ಮತ್ತೆ 5 ಇಲ್ಲೇ ಗ್ರೂಪಿಗೆ ಬನ್ನಿ, ಅವಾಗ ನಿಮ್ಗೆ ಒಳ್ಳೆ ತಿಳಿತಲ್ದ ಈ ಗ್ರೂಪ್ ಅಲ್ಲಿ ಹೇಗೆ ಮಾಡುದು ಹೇಳಿ ಹೇಳ್ಕೊಂಡು ಹೇಳದ್ದು ನಾವು ಹಾಗೆ. ಈಗ ಟೈಮ್ ಇಲ್ಲ ಟೈಮ್ ಇಲ್ಲ ಹೇಳ್ಕೊಂಡು ಅದೆಲ್ಲ ಹಿಂದೇಟ್ ಆಗ್ತಾ ಇದ್ದು, ಆದ್ರೆ ಈಗ ಹಾ ಹಾ ಆ ಟೈಮ್ ಅಲ್ಲಿ ಬೇರೆ ಏನಾದ್ರೂ ಮಾಡ್ಕೊಳ್ಳೋದು. ಆದ್ರೆ ಈ ಈ ಮಾರ್ಗಕ್ಕೆ ಬಂದ್ರೆ ಎಲ್ಲರಿಗೂ ಇದೇ ಒಳ್ಳೇದು, ಆ ಟಿವಿ ಮುಂದ್ ಕೂತ್ಕೊಳ್ಳೋದಕ್ಕಿಂತ ಇದೇ ಒಳ್ಳೇದು ಹೇಳಿ ತುಂಬಾ ಮಂದಿಗೆ ಅನಿಸಿದ್ದು. ಹಾ, ಮೈಂಡ್ ರಿಲ್ಯಾಕ್ಸಿಂಗ್, ಮೈಂಡ್ ರಿಲ್ಯಾಕ್ಸಿಂಗ್, ಮನಃಶಾಂತಿಗೆ, ಮತ್ತೆ ಆ ಮನೆ ಪಾಸಿಟಿವ್ ಎನರ್ಜಿಗೆ ಎಲ್ಲ ತುಂಬಾ ಒಳ್ಳೇದು ಅದು. ಹಾಗೆ
2: ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದೀರಿ, 2 ಒಂದು ದಿನ ಕೂಡ ರಜೆ ಇಲ್ಲದೆ ಕೂಡ ನಿಮ್ಮಿಂದ ಹಲವಾರು ಜನರಿಗೆ ಇನ್ಫ್ಲೂಯೆನ್ಸ್ ಆಗ್ಬೇಕಿದು ಮುಂದುವರಿಲಿ ಅಂತ ನಮ್ಮ ಕಡೆಯಿಂದ ಒಂದು ಹಾರೈಕೆ.
0: ಧನ್ಯವಾದಗಳು. ಮಾನಸಿಕ ನೆಮ್ಮದಿ ಇಲ್ಲ ಅಂದು ಕೊರಗುವ ಬದಲು ಈ ರೀತಿಯಲ್ಲಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಂಡುಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದ್ರೆ ಉತ್ತಮ ಅಲ್ವಾ? ಯೋಚನೆ ಮಾಡಿ. ಧನ್ಯವಾದಗಳು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ, ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
5: ಮಾತೆರೆಗಳ ನಮಸ್ಕಾರ, ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
6: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ತುಂಬ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶವಾಯದ್ದು ಮಂತ್ರಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ ಕೇಳಿ.
7: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಪ. ಆತ್ಮೀಯ ಕೇಳುಗರೇ, ಇವತ್ತು ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಆರಂಭಗೊಂಡ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಭವಾನಿ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಹಿಂದೆ ನರೇಗಾ ಅನ್ನುವಂತ ಒಂದು ಯೋಜನೆ ಇತ್ತು, ಈಗ ಅದು ವಿಬಿಜಿ ರಾಮ್ಜಿ ಅನ್ನುವಂತ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ. ಈ ಯೋಜನೆಯ ಬಗ್ಗೆ ಅಂದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್?
4: ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ MGNREGA ಮಹಾತ್ಮ ಗಾಂಧಿ ರೂರಲ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ MGNREGA ಅಂತ ಇತ್ತು. ಸೊ ಅದು ಒಂದು 2006-07 ನಂತರ ಕಳೆದ ವರ್ಷದವರೆಗೆ ಅಂದ್ರೆ ಇತ್ತು. ನಂತರ ಈಗ ಅದನ್ನು ಸ್ವಲ್ಪ ಸಮಯದ ಅವಶ್ಯಕತೆಗೆ ಅನುಸಾರವಾಗಿ ಸ್ವಲ್ಪ ಚೇಂಜ್ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಏವಂ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ. ಸೊ ವಿಬಿಜಿ ರಾಮ್ಜಿ ಅಂತ. ಸೊ ಅಂದ್ರೆ ಅದು ಜನರ ಜೀವನೋಪಾಯ ಮತ್ತು ಉದ್ಯೋಗ, ಗ್ರಾಮೀಣ ಉದ್ಯೋಗ ಕೊಡ್ಲಿಕ್ಕೆ ಒಂದು ಗ್ಯಾರಂಟಿ ಕೊಡುವಂತ ಒಂದು ಕಾರ್ಯಕ್ರಮ ಅಂತ. ಸೊ ಇದು ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ, ಅದು ಇದನ್ನು ಪ್ಲಾನ್ ಮಾಡ್ತದೆ. ಇದರಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಇದರ ಪಾಲಿದೆ. ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಗ್ರಾಮೀಣ ಬಡತನ ನಿರ್ಮೂಲನೆ, ಅಂದ್ರೆ ವಲಸೆ ತಡೆಯುವುದು. ಆಮೇಲೆ ಕೆಲವು ಕಡೆಗಳಲ್ಲಿ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಕೂಲಿ ಇಲ್ಲದೆ ಜನರು ಏನು ಅವರ ಜೀವನೋಪಾಯಕ್ಕೆ ಏನಿಲ್ಲದೆ ಅವರು ವಲಸೆ ಹೋಗಬೇಕಾಗ್ತದೆ. ಆಗಿರುವಾಗ ಹಿಂದೆ ನರೇಗಾದಲ್ಲಿ ಒಂದು 100 ಮಾನವ ದಿನ ಕೊಡ್ತಾ ಇದ್ರು, ಇದರಲ್ಲಿ ಒಂದು 125 ಮಾನವ ದಿನ ಕೊಡುವಂತ ಅರೇಂಜ್ಮೆಂಟ್ ಮಾಡಿದ್ದಾರೆ.
7: ಈ ಹಿಂದೆ ನರೇಗಾ ಇತ್ತು, ಈಗ ವಿಬಿಜಿ ರಾಮ್ಜಿ ಆಗಿದೆ. ಇದರಲ್ಲಿ ಹೊಸ ಹೊಸ ಸೇರ್ಪಡೆ ಏನೆಲ್ಲ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ?
4: ಹಿಂದೆ ಅದೇ ನರೇಗಾದಲ್ಲಿ ಇತ್ತೀಚೆಗೆ ಕಳೆದ ವರ್ಷದವರೆಗೆ ಒಂದು 266 ವರ್ಕ್ಗಳು ಇದ್ವು, ಅಂದ್ರೆ ಆಗಾಗ ಚೇಂಜ್ ಆಗ್ತಿತ್ತು, ಅದು ಅವಶ್ಯಕತೆಗೆ ಅನುಸಾರವಾಗಿ ಅದನ್ನು ಕೂಡ ರಿವ್ಯೂ ಮಾಡ್ತಿದ್ರು. ಈಗ 318 ವರ್ಕ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಸ್ವಲ್ಪ ಹೊಸ ವರ್ಕ್ಗಳನ್ನೆಲ್ಲ ಸೇರಿಸಿದ್ದಾರೆ, ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯ ಅಂತಲೇ ಒಂದು ಗ್ರೂಪ್ ಮಾಡಿದ್ದಾರೆ. ಆಮೇಲೆ ಜಲಭದ್ರತೆ ಅಂದ್ರೆ ವಾಟರ್ ಕನ್ಸರ್ವೇಷನ್ ಬಗ್ಗೆ, ಅದೆಲ್ಲ ಈಗಿನ ಪ್ರಮುಖ ಅವಶ್ಯಕತೆ ಅದೆ. ಆಮೇಲೆ ಗ್ರಾಮೀಣ ಜೀವನೋಪಾಯ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ವಿಪತ್ತು ಅಂದ್ರೆ ವಿಪತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ತುಂಬಾ ತೊಂದರೆಗಳನ್ನು ಮಾಡ್ತದೆ, ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡೋದನ್ನು ತಡೆಯಲಿಕ್ಕೆ ಏನ್ ಮಾಡಬಹುದು ಅನ್ನೋದಕ್ಕೆ ಅದಕ್ಕೆ ಕೂಡ ಆದ್ರಿಂದ ನಾಲ್ಕು ವಿಧದ ವರ್ಕ್ಗಳಿವೆ. ಬ್ರಾಡ್ ಆಗಿ ಕ್ಯಾಟಗರಿ ಇದೆ. ಒಂದಂದ್ರೆ ಜಲಭದ್ರತೆ, ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ ಮತ್ತು ವಿಪತ್ತು. ಈ ತರ ಇದನ್ನು ಮಾಡಿದ್ದಾರೆ.
7: ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಯೋಜನೆಯ ಕಾರ್ಯಗತ ಇದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ,
4: ಬೆಳ್ತಂಗಡಿ ತಾಲೂಕು ಒಂದು ದೊಡ್ಡ ತಾಲೂಕು. ಈ ಹಿಂದಿನಿಂದಲೂ ಜಿಲ್ಲೆಯಲ್ಲಿ ಏನು ಮಾನವ ದಿನ ಉತ್ಪಾದನೆ ಆಗ್ತದೆ ಅದರಲ್ಲಿ ಅತಿ ಹೆಚ್ಚು ಭಾಗ ಬೆಳ್ತಂಗಡಿಯಲ್ಲೇ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಇದು, ಮತ್ತೆ ಅರೆ ಮಲೆನಾಡು ಇದೆಲ್ಲ ಇರುವಂತಹ ಪ್ರದೇಶ. ಸೊ ಆದ್ರಿಂದ ಇಲ್ಲಿ ಅಂದ್ರೆ ಜನರು ನ್ಯಾಚುರಲಿ ಶ್ರಮದಾಯಕ ಕೆಲಸಗಳನ್ನು ಮಾಡ್ತಾರೆ. ಸೊ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಆದ್ರಿಂದ ಈ ಹಿಂದಿನಿಂದಲೂ ತುಂಬಾ ಚೆನ್ನಾಗಿ ನಡೀತಿತ್ತು. ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಅಂದ್ರೆ ಹಿಂದಿನಷ್ಟು ಬೇಡಿಕೆಗಳು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆದ್ರೂ ಕಳೆದ ವರ್ಷ ನಾವು 205,000 ಮಾನವ ದಿನಗಳನ್ನು ಇದು ಮಾಡಿದ್ವಿ. ಅಂದ್ರೆ ಈ ನರೇಗಾ ಇರಬಹುದು, ವಿಬಿಜಿ ರಾಮ್ಜಿ ಇರಬಹುದು, ಇದರಲ್ಲಿ ನಾವು ಮಾನವ ದಿನ ತರ ಇದು ಮಾಡ್ತೇವೆ. ಒಂದು ಒಬ್ಬ ವ್ಯಕ್ತಿ, ಒಬ್ಬ ವಯಸ್ಕ ವ್ಯಕ್ತಿ ಒಂದು ದಿನ ಕೆಲಸ ಮಾಡಿದ್ರೆ ಒಂದು ಮಾನವ ದಿನ ಆಗ್ತದೆ. ಅದಕ್ಕೆ ಶ್ರಮದ ಪರಿಣಾಮ ಇದೆ, ಇಷ್ಟು ಮಾಡಬೇಕು ಅಂದ್ರೆ ಒಂದು ಇದಿದೆ, ಅದರಲ್ಲಿ ಅವರು ಅಷ್ಟು ಕೆಲಸ ಮಾಡಿದ್ರೆ ಒಂದು ದಿನ ಕೌಂಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಸಲ 205,000 ಮಾನವ ದಿನ ಮಾಡಿದ್ದೇವೆ. ಈ ಸಲ ಕೂಡ ಅದಕ್ಕಿಂತ ಜಾಸ್ತಿ ಮಾಡಬೇಕೆನ್ನುವ ಇದಿದೆ. ಈಗ ವಿಬಿಜಿ ರಾಮ್ಜಿ ಜೂನ್ ವರೆಗೆ ಹಿಂದಿನ ನರೇಗಾ ಯೋಜನೆ ನಡೀತಾ ಇತ್ತು, ಜುಲೈ 1 ವಿಬಿಜಿ ರಾಮ್ಜಿ ಪೂರ್ಣ ಹಂತದಲ್ಲಿ ಚಾಲನೆಗೆ ಬಂದಿದೆ. ಸೊ ಆದ್ರಿಂದ ಇದರಲ್ಲೂ ಕೂಡ ಕೆಲಸಗಳಾಗ್ತವೆ. ಈ ವರ್ಷ ಸ್ಟಾರ್ಟಿಂಗ್ ಇಂದ ಹಿಡಿದು ಇದುವರೆಗೆ ನಾವು ಅಂದ್ರೆ ಜೂನ್ ಅಂತ್ಯದವರೆಗೆ ನರೇಗಾದಲ್ಲೇ ಒಂದು 24,000 ಮಾನವ ದಿನ ಮಾಡಿದ್ದೇವೆ. ಇದರಲ್ಲಿ ಒಂದು 6,100 ಮಾನವ ದಿನ ಈಗ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ.
7: ನಮ್ಮ ಕೇಳುಗರಿಗೆ ಈ ಯೋಜನೆ ಬಗ್ಗೆ ಏನ್ ಸಂದೇಶ ನೀಡ್ತೀರಿ, ಅಂದ್ರೆ ಜನರಿಗೆ ಈ ಯೋಜನೆ ಬಗ್ಗೆ ಯಾವ ರೀತಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದೀರಿ?
4: ಈ ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತೆ ಗ್ರಾಮೀಣ ಜನರು ಅಂದ್ರೆ ಏನಾದ್ರೂ ಜೀವನೋಪಾಯ ಮಾಡುವಂತವರು, ಅವರು ಏನು ಜನನಡೆ ಅನುಸರಿಸಬೇಕಂದ್ರೆ ಸರ್ಕಾರದಿಂದ ಬರುವ ಎಲ್ಲ ಏನು ಸವಲತ್ತುಗಳನ್ನು ಅವರು ಪಡ್ಕೋಬೇಕು. ಅಂದ್ರೆ ನಾವು ಒಂದು ಸೌಲಭ್ಯದ ಬಗ್ಗೆ ಗೊತ್ತಿಲ್ಲದೆ ಅದು ಹಾಗೆ ಹೀಗೆ ಅನ್ನೋದಕ್ಕಿಂತ ಅದನ್ನು ತಿಳ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿಗೆ ನೀವು ಭೇಟಿ ಕೊಡಬಹುದು. ನಾವು ಸ್ಥಳೀಯ ಪೇಪರ್ಗಳಲ್ಲಿ ಮತ್ತೆ ನಮ್ಮ IC ಕೋಆರ್ಡಿನೇಟರ್ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಇದರ ಮೂಲಕ ನಾವು ಅದರ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ನ್ಯೂಸ್ ಮೀಡಿಯಾದಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಬರ್ತಾ ಇರ್ತದೆ. ಹಾಗಿರುವಾಗ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಈಗ ತೋಟಗಾರಿಕೆ ಬೆಳೆಗಳಿಗೆ ಅತಿ ಹೆಚ್ಚು ಮಾನವ ದಿನ ನಮ್ಮಲ್ಲಿ ಆಗುವುದು ತೋಟಗಾರಿಕೆ ಬೆಳೆಗಳ ಮೂಲಕ. ಅದರಲ್ಲೂ ಅಡಿಕೆ ಸಸಿ ನಾಟಿ, ಅಡಿಕೆ ಇರಬಹುದು, ತೆಂಗು ಇರಬಹುದು, ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಕೂಡ ನೆಡಲಿಕ್ಕೆ ಅವಕಾಶ ಇದೆ. ರಂಬುಟಾನ್ ಇರಬಹುದು, ಡ್ರ್ಯಾಗನ್ ಫ್ರೂಟ್ ಇರಬಹುದು, ಅದನ್ನು ಕೂಡ ನೆಡಬಹುದು. ಇತ್ತೀಚೆಗೆ ಕೆಲವು ಭಾಗಗಳಲ್ಲಿ ನಮ್ಮ ಅರೆಮಲೆನಾಡು ಪ್ರದೇಶ ಆಗಿರುವುದರಿಂದ ಕಾಫಿ ಬೆಳೆ ಕೂಡ ಬೆಳಿಲಿಕ್ಕೆ ಜನ ಮುಂದೆ ಬಂದಿದ್ರೆ, ತೆಂಗು ಅದೆಲ್ಲ ಇದೆ, ಕೊಕ್ಕೋ ಅಂತದೆಲ್ಲ ಇದೆ. ಬಾಳೆ ಗಿಡಕ್ಕೆ ಅವಕಾಶ ಇಲ್ಲ, ಬಾಕಿ ಎಲ್ಲ ಅಂದ್ರೆ ಹೆಚ್ಚಿನ ಹಣ್ಣಿನ ಗಿಡಗಳನ್ನು ಮತ್ತೆ ಈ ತೋಟಗಾರಿಕೆ ಬೆಳೆಗಳನ್ನು ನೆಡಲಿಕ್ಕೆ ಅವಕಾಶ ಇದೆ.
7: ಸಾರ್ವಜನಿಕರು ಅಥವಾ ಗ್ರಾಮಸ್ಥರು ಈ ಯೋಜನೆಯ ಸದಸ್ಯರಾಗಬೇಕು ಅಥವಾ ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಇದ್ರೆ, ಈ ಹಿಂದಿನ ಗುರುತಿನ ಚೀಟಿಯಲ್ಲಿ ಏನಾದರೂ ಏನಾದ್ರು ಬದಲಾವಣೆ ಮಾಡ್ಲಿಕ್ಕೆ ಇದೆಯಾ, ಅಥವಾ ಹೊಸದಾಗಿ ಸೇರುವವರಿಗೆ ಏನೆಲ್ಲ ಅರ್ಹತೆ ಬೇಕು ಎನ್ನುವುದರ ಬಗ್ಗೆ ಹೇಳಿದ್ರೆ?
4: ಅವರು ಗ್ರಾಮದ ಮೂಲ ನಿವಾಸಿ ಆಗಿರ್ಬೇಕು, ಅವರ ಹತ್ರ ರೇಷನ್ ಕಾರ್ಡ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್, ಆಮೇಲೆ ಪಾಸ್ಬುಕ್, ಆ ಡೀಟೇಲ್ಸ್ ಅನ್ನ ಇಟ್ಕೊಂಡು ಅವರ ಫೋಟೋ ಅದೆಲ್ಲ ಇಟ್ಕೊಂಡು ಅಲ್ಲಿ ಹೋದ್ರೆ ಅವರಿಗೆ ಖಂಡಿತ ಅವರನ್ನು ಸದಸ್ಯರನ್ನಾಗಿ ಮಾಡ್ತಾರೆ. ಈಗ ಹೊಸ ರೀತಿಯ ಉದ್ಯೋಗ ಚೀಟಿ ಕಾರ್ಡ್ಗಳು ಕೂಡ ಸಿಗ್ತವೆ, ಅದನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ಈಗ ಏನಂದ್ರೆ ಅದು ಡಿಬಿಟಿ ಸ್ಪರ್ಶ್ ಮೂಲಕ ಪೇಮೆಂಟ್ ಆಗುವುದರಿಂದ ಆಧಾರ್ ಲಿಂಕ್ಡ್ ಪೇಮೆಂಟ್ ಆಗಿರ್ತದೆ, ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರ್ತದೆ. ಯಾರಿಗೂ ಕೂಡ ಅದು ಮಿಸ್ ಆಗಿ ಹೋಗುವ ಏನು ಚಾನ್ಸ್ ಇಲ್ಲ. ಯಾರ ಆಧಾರ್ ಕಾರ್ಡ್ ಇದೆ, ಯಾರ್ದು ಬ್ಯಾಂಕಿಗೆ ಲಿಂಕೇಜ್ ಆಗಿದೆ ಅವರಿಗೆ ಹೋಗ್ತದೆ ಅದು, ಮತ್ತು ಪಾರದರ್ಶಕತೆ ಕೂಡ ತುಂಬಾ ಬಂದಿದೆ. ಸೊ ಆದ್ರಿಂದ ಜನ ಅದಕ್ಕೆ ಹೋಗಿ ಏನು ಇದು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಉದ್ಯೋಗ ಖಾತ್ರಿಯನ್ನು ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಸ್ಥಳೀಯ ಸಿಬ್ಬಂದಿಗೆ ಉದ್ಯೋಗ ಖಾತ್ರಿ ಇದನ್ನು ನಾವು ವಹಿಸಿಕೊಟ್ಟಿರ್ತೇವೆ. ಅವರನ್ನು ಅವ್ರ ಸಂಪರ್ಕ ಅಥವಾ ಗ್ರಾಮ ಪಂಚಾಯತ್ ಯಾವುದೇ ಸಿಬ್ಬಂದಿಯನ್ನು ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಹೋಗಿ ಅಂದ್ರೆ ಅದನ್ನು ಮಾಡ್ಲಿಕ್ಕೆ. ಈಗ ಯಾವುದೇ ಒಂದು ಗ್ರಾಮ ಪಂಚಾಯತಲ್ಲಿ ಇದರ ಬಗ್ಗೆ ಒಂದು ಮಾಹಿತಿ ಕಾರ್ಯಕ್ರಮ ಆಯೋಜಿಸಬೇಕಂದ್ರೆ ನಮ್ಮ ಮಾಹಿತಿ ಸಂವಹನ ಕೋಆರ್ಡಿನೇಟರ್ ಇದ್ದಾರೆ ಸುನೀತಾ ಅಂತ, ಅವರು ಹೋಗ್ತಾರೆ ಯಾವುದೇ ದಿನ ಬೇಕಂದ್ರೆ. ನಾವು ಗ್ರಾಮಸಭೆಗಳಲ್ಲಿ ಅದರಲ್ಲೆಲ್ಲ ಮಾಹಿತಿ ಕೊಡ್ತಾ ಇರ್ತೇವೆ. ಅದಲ್ಲದೆ ಬೇರೆ ದಿನವೇ ನಿಮಗೆ ಬೇಕು ಮಾಹಿತಿ ಬೇಕಂದ್ರೆ ಅದನ್ನು ಕೊಡುತ್ತಾರೆ. ಅದಲ್ಲದೆ ನಮ್ಮಲ್ಲಿ ಸುಮಾರು 5 ಜನ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂತ ಹೇಳ್ತೇವೆ. ಆಮೇಲೆ ಒಂದು 2 ಜನ 3 ಜನ ತೋಟಗಾರಿಕೆ ಅಸಿಸ್ಟೆಂಟ್ಗಳಿದ್ದಾರೆ. ಸೊ ಅವರು ಕೂಡ ಯಾವ್ದಾದ್ರು ಬೇಕಾದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ. ನಿಮ್ಮ ಅಂದ್ರೆ ಅವರು ಎಸ್ಟಿಮೇಟ್ ಮಾಡ್ಲಿಕ್ಕೆ ಸ್ಥಳಕ್ಕೆ ಹೋಗ್ತಾರೆ, ಆಮೇಲೆ ಕೆಲಸ ಆಗ್ತಾ ಇರುವಾಗ ನೋಡ್ತಾರೆ, ಆಮೇಲೆ ಕೆಲಸ ಆದ್ಮೇಲೆ MB ಬರೀಲಿಕ್ಕೆ ಅಳತೆ ಪುಸ್ತಕ ಬರೀಲಿಕ್ಕೂ ಕೂಡ ಅವರು ಹೋಗ್ತಾರೆ, ಅದನ್ನು ಕೂಡ ಮಾಡ್ತಾರೆ.
7: ಹಾಗೆ ಬೆಳ್ತಂಗಡಿ ತಾಲೂಕು ಪಂಚಾಯತ್ ವತಿಯಿಂದ ಗ್ರಾಮಸ್ಥರಿಗೆ ಅಥವಾ ಸಾರ್ವಜನಿಕರಿಗೆ ಯಾವ ರೀತಿ ಸಹಕಾರ ಇರ್ತದೆ
4: ಅಂದ್ರೆ, ಇದು ಹೇಗೆ ಅಂದ್ರೆ, ಈ ನರೇಗಾದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಂತ ಆಗಿರ್ತಾರೆ, DPC ಅಂತ ಹೇಳ್ತಾರೆ. ಅದೇ ತರ ತಾಲೂಕು ಪಂಚಾಯತ್ ಇಒ ಪ್ರೋಗ್ರಾಮ್ ಆಫೀಸರ್ ಆಗಿರ್ತಾರೆ, ಕಾರ್ಯಕ್ರಮ ಅಧಿಕಾರಿ ಆಗಿರ್ತಾರೆ. ಸೊ ತಾಲೂಕು ಪಂಚಾಯತ್ ಇಒ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್ಗಳ ನಡುವೆ ಇದನ್ನೆಲ್ಲ ಅವರು ಮೇಲ್ವಿಚಾರಣೆ ಮಾಡ್ತಾರೆ. ಆಮೇಲೆ ಅವರ ಅಂಡರ್ಲ್ಲಿ ಒಬ್ರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ಇದ್ದಾರೆ. ಅದೀಗ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಪ್ರಮೋಟ್ ಆದವರಿಲ್ಲ, ಒಬ್ಬ PDO ಗಾಯತ್ರಿ ಅಂತ ಇದ್ದಾರೆ, ಅವರಿಗೆ ಮುಂಡಾಜು PDO, ಅವರಿಗೆ ನಾವು ಚಾರ್ಜ್ ಹಾಕಿದ್ದೇವೆ, ಹೆಚ್ಚುವರಿ ಪ್ರಭಾರ ಹಾಕಿದ್ದೇವೆ, ಅವರು ನೋಡ್ತಾರೆ. ಸೊ ತಾಲೂಕು ಪಂಚಾಯತ್ ಒಂದು ತಂಡವೇ ಇದೆ, ಇದರಲ್ಲಿ ಒಂದು ಸುಮಾರು ಒಂದು 10-12 ಜನ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ಸ್ ಇದ್ದಾರೆ, IEC ಅವರು ಇದ್ದಾರೆ, ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಸ್ ಇದ್ದಾರೆ, MIS ಕೋಆರ್ಡಿನೇಟರ್ ಇದ್ದಾರೆ. ಇದು ಟೋಟಲಿ ಇದರಲ್ಲೊಂದು ಮಾನಿಟರಿಂಗ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ MIS ಅಂತ ಇದೆ. ಸೊ ಅದರಲ್ಲಿ ಹೇಗೆಂದ್ರೆ ಅದರಲ್ಲಿ ಎಲ್ಲ ಡಾಟಾಗಳು ಕೂಡ ಆನ್ಲೈನ್ ಅಲ್ಲೇ ಫೀಡ್ ಆಗಿ ಆನ್ಲೈನ್ ಇದಾಗಿ ಆಗುವಂತದ್ದು. ಅದು ಇತ್ತೀಚೆಗೆ ಒಂದು NMMS ಅಂತ ಬಂದಿದೆ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಅಂದ್ರೆ ನೀವು ಬೆಳಿಗ್ಗೆ 10-11 ಗಂಟೆ ಒಳಗಡೆ ಒಂದು ಮೊಬೈಲ್ ಅಲ್ಲಿ ಫೋಟೋ ಇದು ಮಾಡಿ ಮಾಡಬೇಕು, ಮತ್ತೆ ಸಂಜೆ 3 ಗಂಟೆ ನಂತರ ಮತ್ತೆ ಫೋಟೋ ತೆಗಿಬೇಕು, ಆಗ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಸೊ ಅದರಿಂದ ನಿಮಗೆ ಅಂದ್ರೆ ಯಾವುದೇ ಇದಿಲ್ಲ, ಸುಮ್ಮನೆ ಅಟೆಂಡೆನ್ಸ್ ಹಾಕಕ್ ಬರಲ್ಲ, ಆ ಜಾಗದಲ್ಲಿ ಇರಬೇಕು ನೀವು, ಮತ್ತೆ ಕೆಲಸ ಮಾಡ್ತಾ ಇರಬೇಕು, ಆಗ ಮಾತ್ರ ಆಗ್ತದೆ. ಸೊ ಒಟ್ಟಿನಲ್ಲಿ ಏನಂದ್ರೆ ತಾಲೂಕು ಪಂಚಾಯತಿಯಿಂದ ಒಂದು ತಂಡ ಆಗಿ ನಾನು ಅದರ ತಂಡದ ಲೀಡರ್ ಆಗಿ ನಾವು ಎಲ್ಲ ರೀತಿಯ ಸಪೋರ್ಟ್ ಅಂದ್ರೆ ನಾವು ಪ್ರತಿ ಸಲ ಒಂದು ವೇಗವರ್ಧಕ ಆಗಿ ಅದನ್ನು ಕೆಲಸ ಮಾಡ್ತೀವಿ. ಅಂದ್ರೆ ಎಲ್ಲ ಕಡೆ ಎಲ್ಲ ಗ್ರಾಮ ಕೆಲವು ಕಡೆ ಒಂದೊಂದ್ಸಲ ಹಿನ್ನಡೆ ಆಗ್ಬಹುದು, ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಕೆಲವಲ್ಲಿ ಜಾಸ್ತಿ ಇರಬಹುದು. ಅವರನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗಿ ನಿಯಮಾನುಸಾರ ಮಾಡಿ ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತೀವಿ. ಮತ್ತೆ ಇದಕ್ಕೊಂದು ತಾಲೂಕು ಪಂಚಾಯತಲ್ಲಿ ಒಂದು ಸೋಷಿಯಲ್ ಆಡಿಟ್ ಅಂತ ಇದೆ, ಸಾಮಾಜಿಕ ಪರಿಶೋಧನೆ, ಆ ತಂಡ ಕೂಡ ಇದೆ, ಅದು ಕೂಡ ಸ್ವಲ್ಪ ನ್ಯಾಯಯುತವಾಗಿ ಇದು ನಡೀಬೇಕಂತ. ಒಟ್ಟಾರೆಯಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ನಿಯಮಾನುಸಾರ ಪಾರದರ್ಶಕವಾಗಿ ಜಾರಿ ಆಗ.
7: ಒಟ್ಟಿನಲ್ಲಿ ಈ VBG ರಾಮ್ಜಿ ಅನ್ನುವಂತ ಯೋಜನೆ ಏನಿದೆ, ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಅಗತ್ಯ ಇದೆ. ಅಧಿಕಾರಿಗಳು ಕೂಡ ಸೂಕ್ತ ಸಮಯದಲ್ಲಿ ಸಲಹೆ ಮಾರ್ಗದರ್ಶನ ಎಲ್ಲವನ್ನು ನೀಡ್ತಾರೆ. ಈಗ ಹೊಸದಾಗಿ ಬಂದಿರುವ ಈ ಯೋಜನೆಯ ಕಾಮಗಾರಿಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್.
4: ಈಗ ಕಾಮಗಾರಿಗಳು ನಾನು ಅದೇ ಹೇಳಿದೆ, ಜಲಭದ್ರತೆ, ಆಮೇಲೆ ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ, ಆಮೇಲೆ ವಿಪತ್ತು ಅಂತ ಹೇಳಿದೆ. ಈಗ ಜಲಭದ್ರತೆ ಅಂದ್ರೆ ಏನು, ಈಗ ಈ ಸಲ ನಾವು ನೋಡ್ತಾ ಇದ್ದೀವಿ ಮಳೆ ಕಡಿಮೆ ಆಗ್ತಾ ಇದೆ ಅಲ್ವಾ. ಸೊ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳೋ, ಕಳೆದ ಸಲ ಕೂಡ ನಾವು ಈ ಇದರಲ್ಲಿ ನಮಗೆ ತಾಲೂಕು ಪಂಚಾಯತ್ ಅಂದ್ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಜನರಿಗೆ ಕುಡಿಯುವ ನೀರನ್ನು ಕೊಡುವ ಜವಾಬ್ದಾರಿ ಕೂಡ ನಮಗೆ ಇದೆ. ಸೊ ಕಳೆದ ಸಲ ಈ ಲಾಸ್ಟ್ ಗೆ ಹೋಗುವಾಗ ಅಂದ್ರೆ ಈ 26ನೇ ಸಾಲಿನಲ್ಲಿ ಸ್ಟಾರ್ಟಿಂಗ್ ಗೆ ಮಳೆ ಆಗಿಲ್ಲ, ಪೂರ್ವ ಮುಂಗಾರು ಸ್ವಲ್ಪ ಕಡಿಮೆ ಆಯ್ತು. ಸೊ ಆದ್ರಿಂದ ಬೆಳ್ತಂಗಡಿಯಲ್ಲಿ ತುಂಬಾ ಕಡೆ ನಾವು ಹೊಸ ಕೊಳವೆ ಬಾವಿಗಳನ್ನು ಕೊರೆಯಬೇಕಾಗಿ ಬಂತು, ಕೆಲವು ಕಡೆ ಕುಡಿಯುವ ಶಾರ್ಟೇಜ್ ಆಯ್ತು, ಆತರ ಎಲ್ಲ ಸಮಸ್ಯೆಗಳು ಬಂತು. ಸೊ ಆದ್ರಿಂದ ಈ ಸಲ ಸರ್ಕಾರ ಇದನ್ನು ಜಲಭದ್ರತೆಯನ್ನು ಮನಗಂಡು ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. ಜಲ ಸಂರಕ್ಷಣೆ ಕಾಮಗಾರಿ ಅಂದ್ರೆ ಏನು, ಕೊಳವೆ ಬಾವಿಯನ್ನು ಮರುಪೂರಣ ಮಾಡಬಹುದು, ಡಿಫೆಕ್ಟ್ ಆದ ಅಂದ್ರೆ ಫೈಲ್ ಆದ ಬಾವಿಯನ್ನು ಮಾಡುವುದು ಬಾರಿ ಬೆಟರ್. ಅಂದ್ರೆ ಅದನ್ನು ತುಂಬಾ ಮುಚ್ಚಿ ಅದಕ್ಕೆ ಒಂದು ಇದರಿಂದ ನೀರು ಹೋಗಿ ಬೀಳುವ ಹಾಗೆ ಮಾಡಿದ್ರೆ ಭೂಗರ್ಭಕ್ಕೆ ನೀರು ಹೋಗ್ತದೆ. ಅಥವಾ ಈಗ ನಡೀತಾ ಇರುವ ಬೋರ್ವೆಲ್ ಅನ್ನು ಕೂಡ ನೀವು ಈಗ ಸರ್ವಿಸ್ ಇರುವಂತ ನೀವು ನೀರು ಎತ್ತುವಂತ ಬೋರ್ವೆಲ್ ಗೂ ಕೂಡ ಹೋಗಿ ನೀರು ಬೀಳುವಾಗೆ ಅದಕ್ಕೊಂದು ಬೇರೆ ಆದ ಒಂದು ವ್ಯವಸ್ಥೆ ಇದೆ, ಫಿಲ್ಟರ್ ಎಲ್ಲ ಆಗಿ ಹೋಗಿ ನೀರು ಹಾಗೆ ಬೀಳುವಾಗೆ ಆತರ ಜಲ ಮರುಪೂರಣ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇಂಗು ಗುಂಡಿಗಳನ್ನೆಲ್ಲ ಮಾಡಬಹುದು, ಮತ್ತೆ ಈ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ನಾವು ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬಹುದು, ನೀವು ಮಳೆ ನೀರನ್ನು ಸಂಗ್ರಹಿಸಿ ಇಟ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇನ್ನೊಂದಂದ್ರೆ ಗ್ರಾಮೀಣ ಮೂಲ ಸೌಕರ್ಯದಲ್ಲಿ ಈ ಸಲ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಶಾಲೆಯ ವಿವಿಧ ರೀತಿಯ ಕಾಮಗಾರಿಗಳನ್ನು ಮಾಡಬಹುದು, ಶಾಲೆ ಮೈದಾನ ಇರಬಹುದು, ಶಾಲೆ 60-40 ಅಂದ್ರೆ ಕೂಲಿ 60 ಅದು ಕೂಲಿ ಆಧಾರಿತ ಕಾರ್ಯಕ್ರಮ ಆಗಿರೋದ್ರಿಂದ ಕೂಲಿ ಆಗ್ಬೇಕಲ್ಲಿ ಮತ್ತೆ 40 ಮೆಟೀರಿಯಲ್ ಸೊ ಎರಡನ್ನು ಸೇರಿಸಿಕೊಂಡು ನೀವು ಮಾಡುವಾಗ ಅದನ್ನು ಮಾಡಿದ್ದಾರೆ. ಸೊ ಆದ್ರಿಂದ ಶಾಲೆಗೆ ಆಧಾರಿತ ಕಾರ್ಯಕ್ರಮ ಮಾಡಬಹುದು, ಅಂಗನವಾಡಿ ಕಟ್ಟಡ ರಚನೆ ಮಾಡಬಹುದು, ಅಂಗನವಾಡಿಗೆ ಆವರಣ ಗೋಡೆ ಮಾಡಬಹುದು, ಅದೇ ಬಚ್ಚಲ ಗುಂಡಿ ಅಂತದನ್ನು ಮಾಡಬಹುದು, ಸರ್ಕಾರಿ ಕಚೇರಿಗಳಿಗೆ ಕೂಡ ಆವರಣ ಗೋಡೆ ಕೂಡ ಮಾಡಬಹುದು ಅಂತ ಈ ಸಲ ಬಂದಿದೆ. ಸೊ ಅದನ್ನು ಕೂಡ ಮಾಡಬಹುದು. ಸೊ ಮತ್ತೆ ಗ್ರಾಮೀಣ ರಸ್ತೆ ಮಾಡಬಹುದು, ಗ್ರಾಮೀಣ ಮೋರಿ ಮಾಡಬಹುದು, ಆತರ ಎಲ್ಲ ಇದೆ, ಚರಂಡಿಗಳನ್ನೆಲ್ಲ ಮಾಡಬಹುದು, ಅದೆಲ್ಲ ಅವಕಾಶ ಇದೆ. ನಾವು ಅದೇ 60-40 ನೋಡ್ಕೋಬೇಕು, ಗ್ರಾಮದಲ್ಲಿ ಜನಗಳು ಕೆಲಸ ಮಾಡಬೇಕು, ಶ್ರಮದ ಕೆಲಸಗಳನ್ನು ಮಾಡಿ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಅಷ್ಟು ಮಾನವ ದಿನ ಸೃಜನೆ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೇವೆ, ನೀವು ಆದಷ್ಟು ಕೂಲಿ ಓರಿಯೆಂಟೆಡ್, ಈಗ ತೋಟಗಾರಿಕೆ ವರ್ಗಗಳೇನಾದ್ರೂ ಮಾಡಿದ್ರೆ ಜಾಸ್ತಿ ಆಗ ಸ್ವಲ್ಪ ಮೆಟೀರಿಯಲ್ ಪೋರ್ಷನ್ ಅಲ್ಲಿ ಉಳಿತದೆ, ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಗ್ರಾಮೀಣ ಜೀವನೋಪಾಯ ಚಟುವಟಿಕೆ, ಗ್ರಾಮೀಣ ಜೀವನೋಪಾಯದಲ್ಲಿ ತೋಟಗಾರಿಕೆ, ಆಮೇಲೆ ದನದ ಹಟ್ಟಿ, ಕೋಳಿ ಶೆಡ್, ಹಂದಿಗೂಡು ಅಂತದ್ದನ್ನೆಲ್ಲ ನೀವು ಮಾಡಬಹುದು. ಅವರ ಗ್ರಾಮೀಣ ಜೀವನೋಪಾಯಕ್ಕೆ ಬೇಕಾದ ಶೆಡ್ ಮಾಡಬಹುದು, NRLM ಶೆಡ್. ನಮ್ಮಲ್ಲಿ ಒಂದು ಸಂಜೀವಿನಿ ಯೋಜನೆ ಅಂತ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ನಡೀತಾ ಇರ್ತದೆ, ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಅದು ಏನಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ, ಅದು ಮಹಿಳೆಯರೇ ಭಾಗವಹಿಸಿ ಅದಕ್ಕೆ ಕೂಡ ಅದಕ್ಕೆ ಪೂರಕವಾಗಿ ಒಗ್ಗಿಡಿಸಿಕೊಂಡು ಈ ವಿಭಜನೆ ಜಿಲ್ಲೆ ಏನಂದ್ರೆ ಹೆಚ್ಚಿನ ಒತ್ತನ್ನು ಒಗ್ಗೂಡಿಸುವಿಕೆಗೆ ನೀಡಲಾಗಿದೆ, ಅದನ್ನು ಮಾಡಬಹುದು. ಲಾಸ್ಟ್ಗೆ ವಿಪತ್ತು ನಾವು ಬೆಳ್ತಂಗಡಿಯಲ್ಲೇ ನೋಡ್ತಾ ಇದ್ದೇವೆ, ತುಂಬಾ ಕಡೆ ವಿಪತ್ತಿಂದ ಡ್ಯಾಮೇಜ್ ಗಳಾಗ್ತದೆ. ಇದರಿಂದ ಪ್ರವಾಹ ನಿಯಂತ್ರಣ ತಡೆಗೋಡೆಗಳನ್ನು ಮಾಡಬಹುದು, ಅಥವಾ ಸ್ಟಾರ್ಮ್ ವಾಟರ್ ಡ್ರೈನ್ ಅಂದ್ರೆ ಈ ಮಳೆ ನೀರು ಹರಿದು ಹೋಗುವ ಚರಂಡಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಡೈವರ್ಷನ್ ಚಾನೆಲ್ ಗಳನ್ನು ಮಾಡಬಹುದು, ಅದೆಲ್ಲ ಮಾಡ್ಲಿಕ್ಕೆ ವಿಪತ್ತಿಗೆ ಇದು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಎಲ್ಲ ರೀತಿಯಲ್ಲೂ ಒಂದು ಪೂರಕ ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಇದೊಂದು ಅಂದ್ರೆ ಇದರ ಕೇಂದ್ರ ಸರ್ಕಾರ ಟಾರ್ಗೆಟ್ ಅಂದ್ರೆ ವಿಕಸಿತ ಭಾರತ ಅಂದ್ರೆ 2047 ಆಗ್ಬೇಕನ್ನುವ ಇದರಿಂದ ಇದನ್ನು ಕೋರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಇದು ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ, ಮತ್ತೆ ಬಡತನ ನಿರ್ಮೂಲನ ಕಾರ್ಯಕ್ರಮವಾಗಿ ಕೂಡ ಇದು
7: ಒಟ್ಟಿನಲ್ಲಿ ಗ್ರಾಮಸ್ಥರ ಅಭ್ಯುದಯ ಈ ಒಂದು ಯೋಜನೆಯ ಮೂಲಕ ಚಾಲ್ತಿಗೆ ಬರ್ತದೆ ಅನ್ನುವಂಥದ್ದು ಬಹಳ ಸಂತಸದ ಸಂಗತಿ. ಇಷ್ಟೊತ್ತು ಈ ವಿಬಿಜಿ ರಾಮ್ಜಿ ಯೋಜನೆಯ ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಮ್ಮ ಸೀಮಿತ ಸಮಯದಲ್ಲಿ ನೀಡಿದಿರಿ ಸರ್. ಈ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಅನಂತ ಧನ್ಯವಾದಗಳು ಸರ್. ಇದುವರೆಗೆ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಅದರ ಕಾರ್ಯಗತ, ಈ ಯೋಜನೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀರಿ. ಹೀಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕರಣ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಬಿತ್ತನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿಲಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಪ. ಆತ್ಮೀಯ ಕೇಳುಗರೇ, ಇವತ್ತು ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಆರಂಭಗೊಂಡ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಭವಾನಿ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಹಿಂದೆ ನರೇಗಾ ಅನ್ನುವಂತ ಒಂದು ಯೋಜನೆ ಇತ್ತು, ಈಗ ಅದು ವಿಬಿಜಿ ರಾಮ್ಜಿ ಅನ್ನುವಂತ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ. ಈ ಯೋಜನೆಯ ಬಗ್ಗೆ, ಅಂದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್?
1: ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ MGNREGA, ಮಹಾತ್ಮ ಗಾಂಧಿ ರೂರಲ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ MGNREGA ಅಂತ ಇತ್ತು. ಸೊ ಅದು ಒಂದು 2006-07 ನಂತರ ಕಳೆದ ವರ್ಷದವರೆಗೆ ಅಂದ್ರೆ ಇತ್ತು. ನಂತರ ಈಗ ಅದನ್ನು ಸ್ವಲ್ಪ ಸಮಯದ ಅವಶ್ಯಕತೆಗೆ ಅನುಸಾರವಾಗಿ ಸ್ವಲ್ಪ ಚೇಂಜ್ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಏವಂ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ. ಸೊ ವಿಬಿಜಿ ರಾಮ್ಜಿ ಅಂತ, ಸೊ ಅಂದ್ರೆ ಅದು ಜನರ ಜೀವನೋಪಾಯ ಮತ್ತು ಉದ್ಯೋಗ, ಗ್ರಾಮೀಣ ಉದ್ಯೋಗ ಕೊಡ್ಲಿಕ್ಕೆ ಒಂದು ಗ್ಯಾರಂಟಿ ಕೊಡುವಂತ ಒಂದು ಕಾರ್ಯಕ್ರಮ ಅಂತ. ಸೊ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ, ಅದು ಇದನ್ನು ಪ್ಲಾನ್ ಮಾಡ್ತದೆ. ಇದರಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಇದರ ಪಾಲಿದೆ. ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಗ್ರಾಮೀಣ ಬಡತನ ನಿರ್ಮೂಲನೆ, ಅಂದ್ರೆ ವಲಸೆ ತಡೆಯುವುದು. ಆಮೇಲೆ ಕೆಲವು ಕಡೆಗಳಲ್ಲಿ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಕೂಲಿ ಇಲ್ಲದೆ ಜನರು ಏನು ಅವರ ಜೀವನೋಪಾಯಕ್ಕೆ ಏನಿಲ್ಲದೆ ಅವರು ವಲಸೆ ಹೋಗಬೇಕಾಗ್ತದೆ. ಆಗಿರುವಾಗ ಹಿಂದೆ ನರೇಗಾದಲ್ಲಿ ಒಂದು 100 ಮಾನವ ದಿನ ಕೊಡ್ತಾ ಇದ್ರು, ಇದರಲ್ಲಿ ಒಂದು 125 ಮಾನವ ದಿನ ಕೊಡುವಂತ ಅರೇಂಜ್ಮೆಂಟ್ ಮಾಡಿದ್ದಾರೆ.
0: ಈ ಹಿಂದೆ ನರೇಗಾ ಇತ್ತು, ಈಗ ವಿಬಿಜಿ ರಾಮ್ಜಿ ಆಗಿದೆ. ಇದರಲ್ಲಿ ಹೊಸ ಹೊಸ ಸೇರ್ಪಡೆ ಏನೆಲ್ಲ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ.
1: ಹಿಂದೆ ಅದೇ ನರೇಗಾದಲ್ಲಿ ಇತ್ತೀಚೆಗೆ ಕಳೆದ ವರ್ಷದವರೆಗೆ ಒಂದು 266 ವರ್ಕ್ಗಳಿದ್ದು, ಅಂದ್ರೆ ಆಗಾಗ ಚೇಂಜ್ ಆಗ್ತಿತ್ತು, ಅವಶ್ಯಕತೆಗೆ ಅನುಸಾರವಾಗಿ ಅದನ್ನು ಕೂಡ ರಿವ್ಯೂ ಮಾಡ್ತಿದ್ರು. ಈಗ 318 ವರ್ಕ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಸ್ವಲ್ಪ ಹೊಸ ವರ್ಕ್ಗಳನ್ನೆಲ್ಲ ಸೇರಿಸಿದ್ದಾರೆ. ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯ ಅಂತಲೇ ಒಂದು ಗ್ರೂಪ್ ಮಾಡಿದ್ದಾರೆ. ಆಮೇಲೆ ಜಲ ಭದ್ರತೆ, ಅಂದ್ರೆ ವಾಟರ್ ಕನ್ಸರ್ವೇಷನ್ ಬಗ್ಗೆ, ಅದೆಲ್ಲ ಈಗಿನ ಪ್ರಮುಖ ಅವಶ್ಯಕತೆ ಅದೇ. ಆಮೇಲೆ ಗ್ರಾಮೀಣ ಜೀವನೋಪಾಯ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ವಿಪತ್ತು, ಅಂದ್ರೆ ವಿಪತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ತುಂಬಾ ತೊಂದರೆಗಳನ್ನು ಮಾಡ್ತದೆ, ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡೋದನ್ನು ತಡೆಯಲಿಕ್ಕೆ ಏನ್ ಮಾಡಬಹುದು ಅನ್ನೋದಕ್ಕೆ ಅದಕ್ಕೆ ಕೂಡ ಅವಶ್ಯ. ಆದ್ರಿಂದ ನಾಲ್ಕು ವಿಧದ ವರ್ಕ್ಗಳಿವೆ, ಬ್ರಾಡ್ ಆಗಿ ಕ್ಯಾಟಗರಿ ಇದೆ. ಒಂದಂದ್ರೆ ಜಲ ಭದ್ರತೆ, ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ ಮತ್ತು ವಿಪತ್ತು, ಈ ತರ ಇದನ್ನು ಮಾಡಿದ್ದಾರೆ.
0: ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಯೋಜನೆಯ ಕಾರ್ಯಗತ, ಇದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ.
1: ಬೆಳ್ತಂಗಡಿ ತಾಲೂಕು ಒಂದು ದೊಡ್ಡ ತಾಲೂಕು. ಈ ಹಿಂದಿನಿಂದಲೂ ಜಿಲ್ಲೆಯಲ್ಲಿ ಏನು ಮಾನವ ದಿನ ಉತ್ಪಾದನೆ ಆಗ್ತದೆ ಅದರಲ್ಲಿ ಅತಿ ಹೆಚ್ಚು ಭಾಗ ಬೆಳ್ತಂಗಡಿಯಲ್ಲೇ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಇದು, ಮತ್ತೆ ಅರೆ ಮಲೆನಾಡು ಇದೆಲ್ಲ ಇರುವಂತಹ ಪ್ರದೇಶ. ಸೊ ಅದರಿಂದ ಇಲ್ಲಿ ಅಂದ್ರೆ ಜನರು ನ್ಯಾಚುರಲಿ ಶ್ರಮದಾಯಕ ಕೆಲಸಗಳನ್ನು ಮಾಡ್ತಾರೆ. ಸೊ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಆದ್ರಿಂದ ಈ ಹಿಂದಿನಿಂದಲೂ ತುಂಬಾ ಚೆನ್ನಾಗಿ ನಡೀತಿತ್ತು. ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಅಂದ್ರೆ ಹಿಂದಿನಷ್ಟು ಬೇಡಿಕೆಗಳು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆದ್ರೂ ಕಳೆದ ವರ್ಷ ನಾವು 2,05,000 ಮಾನವ ದಿನಗಳನ್ನು ಇದು ಮಾಡಿದ್ವಿ. ಅಂದ್ರೆ ಈ ನರೇಗಾ ಇರಬಹುದು, ವಿಬಿಜಿ ರಾಮ್ಜಿ ಇರಬಹುದು, ಇದರಲ್ಲಿ ನಾವು ಮಾನವ ದಿನ ತರ ಇದು ಮಾಡ್ತೇವೆ. ಒಂದು ಒಬ್ಬ ವ್ಯಕ್ತಿ, ಒಬ್ಬ ವಯಸ್ಕ ವ್ಯಕ್ತಿ ಒಂದು ದಿನ ಕೆಲಸ ಮಾಡಿದ್ರೆ ಒಂದು ಮಾನವ ದಿನ ಆಗ್ತದೆ. ಅದಕ್ಕೆ ಶ್ರಮದ ಪರಿಣಾಮ ಇದೆ, ಇಷ್ಟು ಮಾಡಬೇಕು ಅಂದ್ರೆ ಒಂದು ಇದಿದೆ, ಅದರಲ್ಲಿ ಅವರು ಅಷ್ಟು ಕೆಲಸ ಮಾಡಿದ್ರೆ ಒಂದು ದಿನ ಕೌಂಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಸಲ 2,05,000 ಮಾನವ ದಿನ ಮಾಡಿದ್ದೇವೆ. ಈ ಸಲ ಕೂಡ ಅದಕ್ಕಿಂತ ಜಾಸ್ತಿ ಮಾಡಬೇಕೆನ್ನುವ ಇದಿದೆ. ಈಗ ವಿಬಿಜಿ ರಾಮ್ಜಿ ಜೂನ್ ವರೆಗೆ ಹಿಂದಿನ ನರೇಗಾ ಯೋಜನೆ ನಡೀತಾ ಇತ್ತು, July 1 ವಿಬಿಜಿ ರಾಮ್ಜಿ ಪೂರ್ಣ ಹಂತದಲ್ಲಿ ಚಾಲನೆಗೆ ಬಂದಿದೆ. ಸೊ ಅದರಿಂದ ಇದರಲ್ಲೂ ಕೂಡ ಕೆಲಸಗಳಾಗ್ತವೆ. ಈ ವರ್ಷ ಸ್ಟಾರ್ಟಿಂಗ್ ಇಂದ ಹಿಡಿದು ಇದುವರೆಗೆ ನಾವು ಅಂದ್ರೆ ಜೂನ್ ಅಂತ್ಯದವರೆಗೆ ನರೇಗಾದಲ್ಲೇ ಒಂದು 24,000 ಮಾನವ ದಿನ ಮಾಡಿದ್ದೇವೆ. ಇದರಲ್ಲಿ ಒಂದು 6,100 ಮಾನವ ದಿನ ಈಗ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ.
0: ನಮ್ಮ ಕೇಳುಗರಿಗೆ ಈ ಯೋಜನೆ ಬಗ್ಗೆ ಏನ್ ಸಂದೇಶ ನೀಡ್ತೀರಿ, ಅಂದ್ರೆ ಜನರಿಗೆ ಈ ಯೋಜನೆ ಬಗ್ಗೆ ಯಾವ ರೀತಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದೀರಿ?
1: ಈ ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತೆ ಗ್ರಾಮೀಣ ಜನರು ಅಂದ್ರೆ ಏನಾದ್ರೂ ಜೀವನೋಪಾಯ ಮಾಡುವಂತವರು, ಅವರು ಏನು ಜನನಡೆ ಅನುಸರಿಸಬೇಕಂದ್ರೆ ಸರ್ಕಾರದಿಂದ ಬರುವ ಎಲ್ಲ ಏನು ಸವಲತ್ತುಗಳನ್ನು ಅವರು ಪಡ್ಕೋಬೇಕು. ಅಂದ್ರೆ ನಾವು ಒಂದು ಸೌಲಭ್ಯದ ಬಗ್ಗೆ ಗೊತ್ತಿಲ್ಲದೆ ಅದು ಹಾಗೆ ಹೀಗೆ ಅನ್ನೋದಕ್ಕಿಂತ ಅದನ್ನು ತಿಳ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿಗೆ ನೀವು ಭೇಟಿ ಕೊಡಬಹುದು. ನಾವು ಸ್ಥಳೀಯ ಪೇಪರ್ಗಳಲ್ಲಿ ಮತ್ತೆ ನಮ್ಮ IC ಕೋಆರ್ಡಿನೇಟರ್ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಇದರ ಮೂಲಕ ನಾವು ಅದರ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ನ್ಯೂಸ್ ಮೀಡಿಯಾದಲ್ಲೂ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಬರ್ತಾ ಇರ್ತದೆ. ಹಾಗಿರುವಾಗ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಈಗ ತೋಟಗಾರಿಕೆ ಬೆಳೆಗಳಿಗೆ ಅತಿ ಹೆಚ್ಚು ಮಾನವ ದಿನ ನಮ್ಮಲ್ಲಾಗುವುದು ತೋಟಗಾರಿಕೆ ಬೆಳೆಗಳ ಮೂಲಕ. ಅದರಲ್ಲೂ ಅಡಿಕೆ ಸಸಿ ನಾಟಿ, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಇರ್ಬೋದು, ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಕೂಡ ನೆಡಲಿಕ್ಕೆ ಅವಕಾಶ ಇದೆ. ರಂಬುಟಾನ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಅದನ್ನು ಕೂಡ ನೆಡಬಹುದು. ಇತ್ತೀಚೆಗೆ ಕೆಲವು ಭಾಗಗಳಲ್ಲಿ ನಮ್ಮ ಅರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಕಾಫಿ ಬೆಳೆ ಕೂಡ ಬೆಳಿಲಿಕ್ಕೆ ಜನ ಮುಂದೆ ಬಂದಿದ್ರೆ, ತೆಂಗು ಅದೆಲ್ಲ ಇದೆ, ಕೊಕ್ಕೋ ಅಂತದೆಲ್ಲ ಇದೆ. ಬಾಳೆ ಗಿಡಕ್ಕೆ ಅವಕಾಶ ಇಲ್ಲ, ಬಾಕಿ ಎಲ್ಲ ಅಂದ್ರೆ ಹೆಚ್ಚಿನ ಹಣ್ಣಿನ ಗಿಡಗಳನ್ನು ಮತ್ತೆ ಈ ತೋಟಗಾರಿಕೆ ಬೆಳೆಗಳನ್ನು ನೆಡಲಿಕ್ಕೆ ಅವಕಾಶ ಇದೆ.
0: ಸಾರ್ವಜನಿಕರು ಅಥವಾ ಗ್ರಾಮಸ್ಥರು ಈ ಯೋಜನೆಯ ಸದಸ್ಯರಾಗಬೇಕು ಅಥವಾ ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಇದ್ರೆ ಈ ಹಿಂದಿನ ಗುರುತಿನ ಚೀಟಿಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕಿದೆಯಾ ಅಥವಾ ಹೊಸದಾಗಿ ಸೇರುವವರಿಗೆ ಏನೆಲ್ಲ ಅರ್ಹತೆ ಬೇಕು ಎನ್ನುವುದರ ಬಗ್ಗೆ ಹೇಳಿದ್ರೆ,
1: ಅವರು ಗ್ರಾಮದ ಮೂಲ ನಿವಾಸಿ ಆಗಿರ್ಬೇಕು, ಅವರ ಹತ್ರ ರೇಷನ್ ಕಾರ್ಡ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್, ಆಮೇಲೆ ಪಾಸ್ಬುಕ್, ಆ ಡೀಟೇಲ್ಸ್ ಅನ್ನು ಇಟ್ಕೊಂಡು ಅವರ ಫೋಟೋ ಎಲ್ಲ ಇಟ್ಕೊಂಡು ಅಲ್ಲಿ ಹೋದ್ರೆ ಅವರಿಗೆ ಖಂಡಿತ ಅವರನ್ನು ಸದಸ್ಯರನ್ನಾಗಿ ಮಾಡ್ತಾರೆ. ಈಗ ಹೊಸ ರೀತಿಯ ಉದ್ಯೋಗ ಚೀಟಿ ಕಾರ್ಡ್ಗಳು ಕೂಡ ಸಿಗ್ತವೆ, ಅದನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ಈಗ ಏನಂದ್ರೆ ಅದು ಡಿಬಿಟಿ ಸ್ಪರ್ಶ್ ಮೂಲಕ ಪೇಮೆಂಟ್ ಆಗುವುದರಿಂದ ಆಧಾರ್ ಲಿಂಕ್ಡ್ ಪೇಮೆಂಟ್ ಆಗಿರ್ತದೆ, ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರ್ತದೆ. ಯಾರಿಗೂ ಕೂಡ ಅದು ಮಿಸ್ ಆಗಿ ಹೋಗುವ ಏನು ಚಾನ್ಸ್ ಇಲ್ಲ. ಯಾರ ಆಧಾರ್ ಕಾರ್ಡ್ ಇದೆ, ಯಾರ್ದು ಬ್ಯಾಂಕಿಗೆ ಲಿಂಕೇಜ್ ಆಗಿದೆ, ಅವರಿಗೆ ಹೋಗ್ತದೆ ಅದು. ಮತ್ತು ಪಾರದರ್ಶಕತೆ ಕೂಡ ತುಂಬಾ ಬಂದಿದೆ. ಸೊ ಆದ್ರಿಂದ ಜನ ಅದಕ್ಕೆ ಹೋಗಿ ಏನು ಇದು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಉದ್ಯೋಗ ಖಾತ್ರಿಯನ್ನು ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಸ್ಥಳೀಯ ಸಿಬ್ಬಂದಿಗೆ ಉದ್ಯೋಗ ಖಾತ್ರಿ ಇದನ್ನು ನಾವು ವಹಿಸಿಕೊಟ್ಟಿರ್ತೇವೆ. ಅವರನ್ನು ಅವ್ರ ಸಂಪರ್ಕ ಅಥವಾ ಗ್ರಾಮ ಪಂಚಾಯತ್ ಯಾವುದೇ ಸಿಬ್ಬಂದಿಯನ್ನು ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಹೋಗಿ ಅಂದ್ರೆ ಅದನ್ನು ಮಾಡ್ಲಿಕ್ಕೆ. ಈಗ ಯಾವುದೇ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಕಾರ್ಯಕ್ರಮ ಆಯೋಜಿಸಬೇಕಂದ್ರೆ ನಮ್ಮ ಮಾಹಿತಿ ಸಂವಹನ ಕೋಆರ್ಡಿನೇಟರ್ ಇದ್ದಾರೆ ಸುನೀತಾ ಅಂತ, ಅವರು ಹೋಗ್ತಾರೆ ಯಾವುದೇ ದಿನ ಬೇಕಂದ್ರೆ. ನಾವು ಗ್ರಾಮ ಸಭೆಗಳಲ್ಲಿ ಅದರಲ್ಲೆಲ್ಲ ಮಾಹಿತಿ ಕೊಡ್ತಾ ಇರ್ತೇವೆ. ಅದಲ್ಲದೆ ಬೇರೆ ದಿನವೇ ನಿಮಗೆ ಬೇಕು ಮಾಹಿತಿ ಬೇಕಂದ್ರೆ ಅದನ್ನು ಕೊಡುತ್ತಾರೆ. ಅದಲ್ಲದೆ ನಮ್ಮಲ್ಲಿ ಸುಮಾರು 5 ಜನ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂತ ಹೇಳ್ತೇವೆ. ಆಮೇಲೆ ಒಂದು 2 ಜನ 3 ಜನ ತೋಟಗಾರಿಕೆ ಅಸಿಸ್ಟೆಂಟ್ಗಳಿದ್ದಾರೆ.

0: ನಮ್ಮಲ್ಲಿ ಪರ್ಮನೆಂಟ್ ಆಗಿ ಪ್ರಮೋಟ್ ಆದವರಿಲ್ಲ, ಒಬ್ಬ ಪಿಡಿಒ ಗಾಯತ್ರಿ ಅಂತ ಇದ್ದಾರೆ, ಅವರಿಗೆ ಮುಂಡಾಜಿ ಪಿಡಿಒ, ಅವರಿಗೆ ನಾವು ಚಾರ್ಜ್ ಹಾಕಿದ್ದೇವೆ, ಹೆಚ್ಚುವರಿ ಪ್ರಭಾರ ಹಾಕಿದ್ದೇವೆ, ಅವರು ನೋಡ್ತಾರೆ. ಸೊ ತಾಲೂಕ್ ಪಂಚಾಯತ್ ಒಂದು ತಂಡವೇ ಇದೆ, ಇದ್ರಲ್ಲಿ ಒಂದು ಸುಮಾರು ಒಂದು 10-12 ಜನ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ಸ್ ಇದ್ದಾರೆ, ಐಇಸಿ ಅವರು ಇದ್ದಾರೆ, ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಸ್ ಇದ್ದಾರೆ, ಎಂಎಸ್ ಕೋಆರ್ಡಿನೇಟರ್ ಇದ್ದಾರೆ. ಇದು ಟೋಟಲಿ ಇದ್ರಲ್ಲೊಂದು ಮಾನಿಟರಿಂಗ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಎಂಐಎಸ್ ಅಂತ ಇದೆ. ಸೊ ಅದರಲ್ಲಿ ಹೇಗೆಂದ್ರೆ ಅದರಲ್ಲಿ ಎಲ್ಲ ಡಾಟಾಗಳು ಕೂಡ ಆನ್ಲೈನ್ ಅಲ್ಲೇ ಫೀಡ್ ಆಗಿ ಆನ್ಲೈನ್ ಇದಾಗಿ ಆಗುವಂತದ್ದು. ಅದು ಇತ್ತೀಚೆಗೆ ಒಂದು NMMS ಅಂತ ಬಂದಿದೆ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಅಂದ್ರೆ ನೀವು ಬೆಳಿಗ್ಗೆ 10-11 ಗಂಟೆ ಒಳಗಡೆ ಒಂದು ಮೊಬೈಲ್ ಅಲ್ಲಿ ಫೋಟೋ ಇದು ಮಾಡಿ ಮಾಡಬೇಕು, ಮತ್ತೆ ಸಂಜೆ 3 ಗಂಟೆ ನಂತರ ಮತ್ತೆ ಫೋಟೋ ತೆಗಿಬೇಕು, ಆಗ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಸೊ ಅದರಿಂದ ನಿಮಗೆ ಅಂದ್ರೆ ಯಾವುದೇ ಇದಿಲ್ಲ, ಸುಮ್ಮನೆ ಅಟೆಂಡೆನ್ಸ್ ಹಾಕಕ್ ಬರಲ್ಲ, ಆ ಜಾಗದಲ್ಲಿ ಇರಬೇಕು ನೀವು, ಮತ್ತೆ ಕೆಲಸ ಮಾಡ್ತಾ ಇರಬೇಕು, ಆಗ ಮಾತ್ರ ಆಗ್ತದೆ. ಸೊ ಒಟ್ಟಿನಲ್ಲಿ ಏನಂದ್ರೆ ತಾಲೂಕು ಪಂಚಾಯತಿಯಿಂದ ಒಂದು ತಂಡ ಆಗಿ ನಾನು ಅದರ ತಂಡದ ಲೀಡರ್ ಆಗಿ ನಾವು ಎಲ್ಲ ರೀತಿಯ ಸಪೋರ್ಟ್ ಅಂದ್ರೆ ನಾವು ಪ್ರತಿ ಸಲ ಒಂದು ವೇಗವರ್ಧಕ ಆಗಿ ಅದನ್ನು ಕೆಲಸ ಮಾಡ್ತೀವಿ. ಅಂದ್ರೆ ಎಲ್ಲ ಕಡೆ ಎಲ್ಲ ಗ್ರಾಮ ಕೆಲವು ಕಡೆ ಒಂದೊಂದ್ಸಲ ಹಿನ್ನಡೆ ಆಗ್ಬಹುದು, ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಕೆಲವಲ್ಲಿ ಜಾಸ್ತಿ ಇರಬಹುದು, ಅವರನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗಿ ನಿಯಮಾನುಸಾರ ಮಾಡಿ ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತೀವಿ. ಮತ್ತೆ ಇದಕ್ಕೊಂದು ತಾಲೂಕು ಪಂಚಾಯತಿಯಲ್ಲಿ ಒಂದು ಸೋಷಿಯಲ್ ಆಡಿಟ್ ಅಂತ ಇದೆ, ಸಾಮಾಜಿಕ ಪರಿಶೋಧನೆ, ಆ ತಂಡ ಕೂಡ ಇದೆ, ಅದು ಕೂಡ ಸ್ವಲ್ಪ ನ್ಯಾಯಯುತವಾಗಿ ಇದು ನಡೀಬೇಕಂತ. ಒಟ್ಟಾರೆಯಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ನಿಯಮಾನುಸಾರ ಪಾರದರ್ಶಕವಾಗಿ ಜಾರಿ ಆಗ್ತದೆ.
1: ಒಟ್ಟಿನಲ್ಲಿ ಈ ವಿಜಿ ರಾಮ್ಜಿ ಅನ್ನುವಂತ ಯೋಜನೆ ಏನಿದೆ, ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಅಗತ್ಯ ಇದೆ. ಅಧಿಕಾರಿಗಳು ಕೂಡ ಸೂಕ್ತ ಸಮಯದಲ್ಲಿ ಸಲಹೆ ಮಾರ್ಗದರ್ಶನ ಎಲ್ಲವನ್ನು ನೀಡ್ತಾರೆ. ಈಗ ಹೊಸದಾಗಿ ಬಂದಿರುವ ಈ ಯೋಜನೆಯ ಕಾಮಗಾರಿಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್.
0: ಈಗ ಕಾಮಗಾರಿಗಳು ನಾನು ಅದೇ ಹೇಳಿದೆ, ಜಲಭದ್ರತೆ, ಆಮೇಲೆ ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ, ಆಮೇಲೆ ವಿಪತ್ತು ಅಂತ ಹೇಳಿದೆ. ಈಗ ಜಲಭದ್ರತೆ ಅಂದ್ರೆ ಏನು, ಈಗ ಈ ಸಲ ನಾವು ನೋಡ್ತಾ ಇದೀವಿ ಮಳೆ ಕಡಿಮೆ ಆಗ್ತಾ ಇದೆ ಅಲ್ವಾ, ಸೊ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳೋ, ಕಳೆದ ಸಲ ಕೂಡ ನಾವು ಈ ಇದರಲ್ಲಿ ನಮಗೆ ತಾಲೂಕು ಪಂಚಾಯತ್ ಅಂದ್ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಜನರಿಗೆ ಕುಡಿಯುವ ನೀರನ್ನು ಕೊಡುವ ಜವಾಬ್ದಾರಿ ಕೂಡ ನಮಗೆ ಇದೆ. ಸೊ ಕಳೆದ ಸಲ ಈ ಲಾಸ್ಟ್ಗೆ ಹೋಗುವಾಗ ಅಂದ್ರೆ ಈ 26ನೇ ಸಾಲಿನಲ್ಲಿ ಸ್ಟಾರ್ಟಿಂಗ್ ಮಳೆ ಆಗಿಲ್ಲ, ಪೂರ್ವ ಮುಂಗಾರು ಸ್ವಲ್ಪ ಕಡಿಮೆ ಆಯಿತು. ಸೊ ಆದ್ರಿಂದ ಬೆಳ್ತಂಗಡಿಯಲ್ಲಿ ತುಂಬಾ ಕಡೆ ನಾವು ಹೊಸ ಕೊಳವೆ ಬಾವಿಗಳನ್ನು ಕೊರೆಯಬೇಕಾಗಿ ಬಂತು, ಕೆಲವು ಕಡೆ ಕುಡಿಯುವ ನೀರಿನ ಶಾರ್ಟೇಜ್ ಆಯಿತು, ಆತರ ಎಲ್ಲ ಸಮಸ್ಯೆಗಳು ಬಂತು. ಸೊ ಆದ್ರಿಂದ ಈ ಸಲ ಸರ್ಕಾರ ಇದನ್ನು ಜಲಭದ್ರತೆಯನ್ನು ಮನಗಂಡು ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. ಜಲ ಸಂರಕ್ಷಣೆ ಕಾಮಗಾರಿ ಅಂದ್ರೆ ಏನು, ಕೊಳವೆ ಬಾವಿಯನ್ನು ಮರುಪೂರಣ ಮಾಡಬಹುದು, ಡಿಫೆಕ್ಟ್ ಆದ ಅಂದ್ರೆ ಫೈಲ್ ಆದ ಬಾವಿಯನ್ನು ಮಾಡುವುದು ಬಾರಿ ಬೆಟರ್, ಅಂದ್ರೆ ಅದನ್ನು ತುಂಬಾ ಮುಚ್ಚಿ ಅದಕ್ಕೆ ಒಂದು ಇದರಿಂದ ನೀರು ಹೋಗಿ ಬೀಳುವ ಹಾಗೆ ಮಾಡಿದ್ರೆ ಭೂಗರ್ಭಕ್ಕೆ ನೀರು ಹೋಗ್ತದೆ. ಅಥವಾ ಈಗ ನಡೀತಾ ಇರುವ ಬೋರ್ವೆಲ್ ಅನ್ನು ಕೂಡ ನೀವು ಈಗ ಸರ್ವಿಸ್ ಇರುವಂತ ನೀವು ನೀರು ಎತ್ತುವಂತ ಬೋರ್ವೆಲ್ ಗೂ ಕೂಡ ಹೋಗಿ ನೀರು ಬೀಳುವ ಹಾಗೆ ಅದಕ್ಕೆ ಒಂದು ಬೇರೆ ಆದ ಒಂದು ವ್ಯವಸ್ಥೆ ಇದೆ, ಫಿಲ್ಟರ್ ಎಲ್ಲ ಆಗಿ ಹೋಗಿ ನೀರು ಹಾಗೆ ಬೀಳುವ ಹಾಗೆ ಆತರ ಜಲ ಮರುಪೂರಣ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇಂಗು ಗುಂಡಿಗಳನ್ನೆಲ್ಲ ಮಾಡಬಹುದು, ಮತ್ತೆ ಈ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ನಾವು ಮಾಡಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬಹುದು, ನೀವು ಮಳೆ ನೀರನ್ನು ಸಂಗ್ರಹಿಸಿ ಇಟ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇನ್ನೊಂದಂದ್ರೆ ಗ್ರಾಮೀಣ ಮೂಲ ಸೌಕರ್ಯದಲ್ಲಿ ಈ ಸಲ ತುಂಬಾ ಅವಕಾಶ ಕೊಟ್ಟಿದ್ದಾರೆ, ಶಾಲೆಯ ವಿವಿಧ ರೀತಿಯ ಕಾಮಗಾರಿಗಳನ್ನು ಮಾಡಬಹುದು, ಶಾಲೆ ಮೈದಾನ ಇರಬಹುದು, ಶಾಲೆ ಆವರಣ ಗೋಡೆ ಇರಬಹುದು, ಶಾಲೆ ಅಡುಗೆ ಕೋಣೆ ಇರಬಹುದು, ಶಾಲೆ ಆಟದ ಮೈದಾನ ಇರಬಹುದು, ಅಥವಾ ಶಾಲೆಗೆ ಒಂದು ಬಚ್ಚಲು ಗುಂಡಿ ಬೇಕಂದ್ರೆ ಅದಿರಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ನಮ್ಮಲ್ಲಿ ಏನಂದ್ರೆ 60-40 ಅಂದ್ರೆ ಕೂಲಿ 60, ಅದು ಕೂಲಿ ಆಧಾರಿತ ಕಾರ್ಯಕ್ರಮ ಆಗಿರೋದ್ರಿಂದ ಕೂಲಿ ಆಗ್ಬೇಕಲ್ಲಿ, ಮತ್ತೆ 40 ಮೆಟೀರಿಯಲ್, ಸೊ ಎರಡನ್ನು ಸೇರಿಸಿಕೊಂಡು ನೀವು ಮಾಡುವ ಹಾಗೆ ಅದನ್ನು ಮಾಡಿದ್ದಾರೆ. ಸೊ ಆದ್ರಿಂದ ಶಾಲೆಗೆ ಆಧಾರಿತ ಕಾರ್ಯಕ್ರಮ ಮಾಡಬಹುದು, ಅಂಗನವಾಡಿ ಕಟ್ಟಡ ರಚನೆ ಮಾಡಬಹುದು, ಅಂಗನವಾಡಿಗೆ ಆವರಣ ಗೋಡೆ ಮಾಡಬಹುದು, ಅದೇ ಬಚ್ಚಲು ಗುಂಡಿ ಅಂತದನ್ನು ಮಾಡಬಹುದು, ಸರ್ಕಾರಿ ಕಚೇರಿಗಳಿಗೆ ಕೂಡ ಆವರಣ ಗೋಡೆ ಕೂಡ ಮಾಡಬಹುದು ಅಂತ ಈ ಸಲ ಬಂದಿದೆ. ಸೊ ಅದನ್ನು ಕೂಡ ಮಾಡಬಹುದು. ಸೊ ಮತ್ತೆ ಗ್ರಾಮೀಣ ರಸ್ತೆ ಮಾಡಬಹುದು, ಗ್ರಾಮೀಣ ಮೋರಿ ಮಾಡಬಹುದು, ಆತರ ಎಲ್ಲ ಇದೆ, ಚರಂಡಿಗಳನ್ನೆಲ್ಲ ಮಾಡಬಹುದು, ಅದೆಲ್ಲ ಅವಕಾಶ ಇದೆ. ನಾವು ಅದೇ 60-40 ನೋಡ್ಕೋಬೇಕು, ಗ್ರಾಮದಲ್ಲಿ ಜನಗಳು ಕೆಲಸ ಮಾಡಬೇಕು, ಶ್ರಮದ ಕೆಲಸಗಳನ್ನು ಮಾಡಿ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಅಷ್ಟು ಮಾನವ ದಿನ ಸೃಜನೆ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೇವೆ, ನೀವು ಆದಷ್ಟು ಕೂಲಿ ಓರಿಯೆಂಟೆಡ್, ಈಗ ತೋಟಗಾರಿಕೆ ವರ್ಗಗಳೇನಾದ್ರೂ ಮಾಡಿದ್ರೆ ಜಾಸ್ತಿ, ಆಗ ಸ್ವಲ್ಪ ಮೆಟೀರಿಯಲ್ ಪೋರ್ಷನ್ ಅಲ್ಲಿ ಉಳಿತದೆ, ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಗ್ರಾಮೀಣ ಜೀವನೋಪಾಯ ಚಟುವಟಿಕೆ, ಗ್ರಾಮೀಣ ಜೀವನೋಪಾಯದಲ್ಲಿ ತೋಟಗಾರಿಕೆ, ಆಮೇಲೆ ದನದ ಹಟ್ಟಿ, ಕೋಳಿ ಶೆಡ್, ಹಂದಿಗೂಡು ಅಂತದ್ದನ್ನೆಲ್ಲ ನೀವು ಮಾಡಬಹುದು. ಅವರ ಗ್ರಾಮೀಣ ಜೀವನೋಪಾಯಕ್ಕೆ ಬೇಕಾದ ಶೆಡ್ ಮಾಡಬಹುದು, NRLM ಶೆಡ್. ನಮ್ಮಲ್ಲಿ ಒಂದು ಸಂಜೀವಿನಿ ಯೋಜನೆ ಅಂತ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ನಡೀತಾ ಇರ್ತದೆ, ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಅದು ಏನಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ, ಅದು ಮಹಿಳೆಯರೇ ಭಾಗವಹಿಸಿ, ಅದಕ್ಕೆ ಕೂಡ ಅದಕ್ಕೆ ಪೂರಕವಾಗಿ ಒಗ್ಗಿಡಿಸಿಕೊಂಡು ಈ ವಿವಿಜಿ ರಾಮ್ಜಲ್ ಏನಂದ್ರೆ ಹೆಚ್ಚಿನ ಒತ್ತನ್ನು ಒಗ್ಗೂಡಿಸುವಿಕೆಗೆ ನೀಡಲಾಗಿದೆ, ಅದನ್ನು ಮಾಡಬಹುದು. ಲಾಸ್ಟ್ಗೆ ವಿಪತ್ತು, ವಿಪತ್ತು ನಾವು ಬೆಳ್ತಂಗಡಿಯಲ್ಲೇ ನೋಡ್ತಾ ಇದ್ದೇವೆ, ತುಂಬಾ ಕಡೆ ವಿಪತ್ತಿಂದ ಡ್ಯಾಮೇಜ್ಗಳಾಗ್ತದೆ, ಇದರಿಂದ ಪ್ರವಾಹ ನಿಯಂತ್ರಣ ತಡೆಗೋಡೆಗಳನ್ನು ಮಾಡಬಹುದು, ಅಥವಾ ಸ್ಟಾರ್ಮ್ ವಾಟರ್ ಡ್ರೈನ್ ಅಂದ್ರೆ ಈ ಮಳೆ ನೀರು ಹರಿದು ಹೋಗುವ ಚರಂಡಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಡೈವರ್ಷನ್ ಚಾನೆಲ್ಗಳನ್ನು ಮಾಡಬಹುದು, ಅದೆಲ್ಲ ಮಾಡಲಿಕ್ಕೆ ವಿಪತ್ತಿಗೆ ಇದು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಎಲ್ಲ ರೀತಿಯಲ್ಲೂ ಒಂದು ಪೂರಕ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಇದೊಂದು ಅಂದ್ರೆ ಇದರ ಕೇಂದ್ರ ಸರ್ಕಾರದ ಟಾರ್ಗೆಟ್ ಅಂದ್ರೆ ವಿಕಸಿತ ಭಾರತ ಅಂದ್ರೆ 2040 ಆಗಬೇಕನ್ನುವ ಇದರಿಂದ ಈ ಇದನ್ನು ಕೋರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಇದು ಮಾಡಲಿಕ್ಕೆ ಇದು ಮಾಡಿದ್ದಾರೆ, ಮತ್ತೆ ಬಡತನ ನಿರ್ಮೂಲನಾ ಕಾರ್ಯಕ್ರಮವಾಗಿ ಕೂಡ ಇದು ಇದೆ.
1: ಒಟ್ಟಿನಲ್ಲಿ ಗ್ರಾಮಸ್ಥರ ಅಭ್ಯುದಯ ಈ ಒಂದು ಯೋಜನೆಯ ಮೂಲಕ ಚಾಲ್ತಿಗೆ ಬರುತ್ತದೆ ಅನ್ನುವಂಥದ್ದು ಬಹಳ ಸಂತಸದ ಸಂಗತಿ. ಇಷ್ಟೊತ್ತು ಈ ವಿಬಿಜಿ ರಾಮ್ಜಿ ಯೋಜನೆಯ ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ

0: ಸಂಕ್ಷಿಪ್ತ ಸಮಯದಲ್ಲಿ ನೀಡಿದಿರಿ ಸರ್. ಈ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಅನಂತ ಧನ್ಯವಾದಗಳು ಸರ್. ಇದುವರೆಗೆ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಅದರ ಕಾರ್ಯಗತ, ಈ ಯೋಜನೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀರಿ. ಹೀಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
7: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ, ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ, ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು, ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿ ಇರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆಯಿದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಯಿದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
7: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
8: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರಗಳು.
7: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
8: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
7: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
8: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
7: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
9: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
8: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
9: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
8: ಧನ್ಯವಾದಗಳು.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ക്ലിക്ക് ചെയ്യുന്നുള്ളൊരു റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಮಾತ್ರ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರಿಮಲ್ ಕಟ್ಟಾದ ಜತ್ತು ನಾಲ್ಪನಿದ್ದೆ ಅಂತ ದಸಾಯ ಮಂತ್ರಿ ಮಾತ್ರ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದಾನು ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ ಇದ್ದು

ನೀವ್ ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡುದು 18 ವರ್ಷ ವಯಸ್ಸಾದ ನಂತರನೆ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆರ್ಬಿಐ ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಸೂರ್ಯ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
1: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
0: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
2: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
0: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
2: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನ ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮನಾಭ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಇದೀಗ ನಮಗೆಲ್ಲ ಹೊಸ ವರ್ಷದ ಹುಮ್ಮಸ್ಸು. ಕಳೆದ ವರ್ಷದ ಹೆಜ್ಜೆಗಳನ್ನು ನೆನಪಿಸಿಕೊಂಡು 2026 ಹೊಸ ವರ್ಷವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವ ಇರಾದೆ ಎಲ್ಲರದು. ಡಿಸೆಂಬರ್ ಬರುವ ಹೊತ್ತಿಗೆ ಪಾರ್ಟಿ, ಮೋಜು, ಮಸ್ತಿ ಅಂತ ಯೋಚಿಸುವವರು ಇದ್ದಾರೆ.

ವರ್ಷ ಕಳೀತಲ್ಲ ಅಂತ ಕೊರಗುವವರು ಇದ್ದಾರೆ. ಇನ್ನೂ ಕೆಲವರು ವರ್ಷಗಳು ಉರುಳ್ತಾ ಇರ್ತವೆ, ಕೊರಗದೆ ಮುನ್ನಡಿಬೇಕು ಅಷ್ಟೇ ಅಂತ ಆಶಾವಾದಿಯಾಗಿ ಯೋಚಿಸ್ತಾರೆ.

ಇನ್ಸ್ಟಾಗ್ರಾಮ್ ಮತ್ತಿತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೊಸ ವರ್ಷದ ರೆಸಲ್ಯೂಷನ್ ಹೇಗಿರಬೇಕು ಅಂತ ಕಿವಿಮಾತು ಹೇಳುವ ಕಂಟೆಂಟ್ ನೋಡಿ ಆ ಕ್ಷಣಕ್ಕೆ ನಿರ್ಧರಿಸಿ ಮರುದಿನವೇ ಮರೆತು ಬಿಡುವವರು ಇದ್ದಾರೆ. ದೃಢ ಸಂಕಲ್ಪದೊಂದಿಗೆ ಅಂದುಕೊಂಡಿದ್ದನ್ನ ಅಂದುಕೊಂಡ ಹಾಗೆಯೇ ಸಾಧಿಸುವುದಕ್ಕೆ ಹಿಂದೆಂದಿಗಿಂತಲೂ ಈಗ 10 ಅಡೆತಡೆಗಳಿವೆ. 20 ಶತಮಾನಗಳ ನಂತರ ಮನುಷ್ಯನ ಮೆದುಳು ವಿಕಾಸದ ಹೆಜ್ಜೆಗಳೊಂದಿಗೆ ಇದೀಗ ಸಂಕೀರ್ಣ ವರ್ತುಲದಲ್ಲಿ ಸಿಲುಕಿಕೊಂಡಿದೆ. ಇದರ ಕಾರ್ಯಕ್ಷಮತೆ ಸುಸ್ಥಿರವಾಗಿದ್ದರೆ ಮಾತ್ರ ಮನುಕುಲ ಪರಿಸರ ಉಳಿಯುತ್ತದೆ, ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಮನುಷ್ಯನ ಮೆದುಳನ್ನು ಹೀಲ್ ಮಾಡೋದಕ್ಕೆ ಸಂಗೀತ, ಕಲೆ, ಸಾಹಿತ್ಯ ಈಗ ಹಿಂದೆಂದಿಗಿಂತಲೂ ರಿಜುವಿನೇಟೆಡ್ ರೂಪಗಳಲ್ಲಿ ರೀಎಸ್ಟಾಬ್ಲಿಷ್ ಆಗಬೇಕಿದೆ. ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಭಾರತದ ಸಿನಿಮಾ ಗೀತೆಗಳು ಆಲಿಸುವಿಕೆಯ ಅನುಭವದ ಜೊತೆಗೆ ಮೆದುಳಿನ ಕಾರ್ಯವೈಖರಿಯನ್ನು ಸಕಾರಾತ್ಮಕವಾಗಿ ರೂಪಿಸಿವೆ ಎನ್ನಬಹುದು.

ಒಂದು ಬುರುಡೆಯಲ್ಲಿರುವ ಮೆದುಳು ಬೆಳವಣಿಗೆಯನ್ನು ಕರುಣಿಸುತ್ತದೆ, ವಿನಾಶಕ್ಕೂ ಕಾರಣವಾಗುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಹೊಸ ಕಾಲ ಸಮಸ್ತ ಮನುಕುಲಕ್ಕೆ ಒಳಿತಿನ ಮಾದರಿಗಳನ್ನು ಕೊಡುಗೆಗಳನ್ನಾಗಿ ಕೊಡುವಂತಹ ವೇದಿಕೆಯಾಗುತ್ತದೆ. ಇಲ್ಲದಿದ್ದರೆ ಇಡೀ ಮನುಕುಲ ಮಾತ್ರವಲ್ಲ ವಿಶ್ವವನ್ನು ವಿನಾಶದ ಅಂಚೆಗೆ ತಳ್ಳಿಬಿಡುತ್ತದೆ. ಈ ಸೂಕ್ಷ್ಮವನ್ನು ನಾವು ಅರಿತುಕೊಳ್ಬೇಕು. ಇದೆಲ್ಲ ಯಾಕೆ ಚರ್ಚೆ ಮಾಡಬೇಕು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಯಾಕೆ ಯೋಚಿಸಬೇಕು ಅಂದರೆ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಮನುಷ್ಯನ ಮೆದುಳನ್ನು ಹೈರಾಣಾಗಿಸಿರುವಂಥ ಅನೇಕ ಬಗೆಯ ಬಿಕ್ಕಟ್ಟುಗಳು ರೂಪುಗೊಂಡಿವೆ. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಆ ಬಿಕ್ಕಟ್ಟಿನ ಮೂಲ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದಿನ ವರ್ಷಗಳು ಇನ್ನಷ್ಟು ಸವಾಲಿನದ್ದಾಗುತ್ತವೆ ಅನ್ನುವ ಸತ್ಯವನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಇಲ್ಲದಿದ್ದರೆ ಮನುಷ್ಯ ಲೋಕ ಹಲವು ತಲ್ಲಣಗಳನ್ನು ಎದುರಿಸಬೇಕಾಗತ್ತೆ. ಇತ್ತೀಚೆಗೆ ಹೊಸ ವರ್ಷದ ಆರಂಭದಲ್ಲಿ ಫ್ರಂಟ್ಲೈನ್ ಎನ್ನುವ ಇಂಗ್ಲಿಷ್ ನಿಯತಕಾಲಿಕ ಅದಲ್ಲಿ ಪ್ರಕಟವಾಗಿರುವ ಒಂದು ಸಂಪಾದಕೀಯ ಮಹತ್ವಪೂರ್ಣ ಆಲೋಚನೆಯನ್ನ ದಾಟಿಸಿದೆ. ಆ ಸಂಪಾದಕರು 2 ಮಹತ್ವದ ಫೆನೊಮನಾನ್ಗಳನ್ನ ಪರಿಚಯಿಸಿದ್ದಾರೆ. ಒಂದು ಬ್ರೈನ್ ರಾಟ್ ಅನ್ನುವಂಥ ಪದ, ಇನ್ನೊಂದು ರೇಜ್ ಬೇಟಿಂಗ್ ಅನ್ನುವಂಥ ಪದ. 2024ರಲ್ಲಿ ಆಕ್ಸ್ಫರ್ಡ್ ವರ್ಲ್ಡ್ ವ್ಯಾಪ್ತಿಯಲ್ಲಿ ಈ ಬ್ರೈನ್ ರಾಟಿಂಗ್ ಅನ್ನುವಂಥ ಪದ ಉಲ್ಲೇಖ ಆಯಿತು. 2025ರಲ್ಲಿ ರೇಜ್ ಬೇಟಿಂಗ್ ಅನ್ನುವಂಥ ಪದದ ಉಲ್ಲೇಖ ಆಯಿತು. ಇವೆರಡು ಪದಗಳು ಏನನ್ನು ಸೂಚಿಸ್ತವೆ ಅಂತಂದರೆ, ಮನುಷ್ಯನ ಮೆದುಳಿನ ಕಾರ್ಯಕ್ಷಮತೆ ಕ್ರಮೇಣ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತಾ ಇರೋದನ್ನು ಇವೆರಡೂ ಪದಗಳು ಸೂಚಿಸ್ತವೆ. ಏನು ಹಾಗಂದರೆ ಬ್ರೈನ್ ರಾಟಿಂಗ್ ಅಂದ್ರೇನು, ರೇಜ್ ಬೇಟಿಂಗ್ ಅಂದ್ರೇನು? ಬ್ರೈನ್ ರಾಟ್ ಅನ್ನುವಂಥ ಪದ ಇಂಟರ್ನೆಟ್ ಪಾರಿಭಾಷಿಕ ಪದ. ಅದು ಅಂದರೆ ಹೆಚ್ಚುವರಿ, ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಕಂಟೆಂಟ್ಗಳನ್ನು ನೋಡೋದು, ಅಲ್ಲದೆ ಕಡಿಮೆ ಗುಣಮಟ್ಟದ ಡಿಜಿಟಲ್ ಕಂಟೆಂಟ್ಗಳನ್ನು ನೋಡ್ತಾ ನೋಡ್ತಾ ತಾರ್ಕಿಕವಾಗಿ ಯೋಚಿಸುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುವುದನ್ನು ಬ್ರೈನ್ ರಾಟಿಂಗ್ ಪದ ಸೂಚಿಸುತ್ತೆ. ಅಂದರೆ ಇದರಿಂದ ಏನಾಗುತ್ತೆ ಪರಿಣಾಮ ಏನಂತಂದರೆ, ನೀವು ಡಿಜಿಟಲ್ ಕಂಟೆಂಟ್ಗಳನ್ನು, ಅಂದರೆ 2007ರ ನಂತರ ಬಂದಂಥ ಒಂದು ಟ್ರೆಂಡ್ ಇದೆಯಲ್ಲ, ಅಂದರೆ ಸ್ಮಾರ್ಟ್ ಫೋನ್ಗಳ ರೆವಲ್ಯೂಷನ್ ಆಯ್ತಲ್ಲ, ಅದಾದ ನಂತರ ಏನಾಯ್ತು ಅಂತಂದರೆ, ಕ್ರಮೇಣ ಒಂದು ಪೀಳಿಗೆಯನ್ನು ಆ ಪೀಳಿಗೆಯ ಆಲೋಚಿಸುವ ಶಕ್ತಿಯನ್ನೇ ಕುಂದಿಸುವ ಹಾಗೆ, ಕುಂದಿಸುತ್ತಾ ಒಂದು ಮಾನಸಿಕ ಆಯಾಸವನ್ನು ಉಂಟಾಗುವ ಹಾಗೆ ಕಂಟೆಂಟ್ಗಳನ್ನು ಕೊಡಮಾಡುವ ಟ್ರೆಂಡ್ ಶುರುವಾಯ್ತಲ್ಲ, ಆ ಟ್ರೆಂಡನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಈ ಇಂಟರ್ನೆಟ್ ಪರಿಭಾಷೆ ಬ್ರೈನ್ ರಾಟಿಂಗ್ ಅಂತ ಪದ ಬಳಕೆ ಆಗುತ್ತೆ. ಇನ್ನೊಂದು ಪದ ರೇಜ್ ಬೇಟಿಂಗ್ ಅನ್ನುವಂಥದ್ದು, ಇದು ಪ್ಯಾರಾಸೋಷಿಯಲ್ ಟರ್ಮ್. ಇದು ಅಂದರೆ ಒಂದು ಇನ್ಫ್ಲೇಮೇಟರಿ ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ ಮುಖಾಂತರ, ಫೇಸ್ಬುಕ್ನ ಮುಖಾಂತರ, ಅಂದರೆ ಮೊಬೈಲ್ಗಳ ಮುಖಾಂತರ ದಾಟಿಕೊಳ್ಳುವ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದಾವಲ್ಲ, ಅವುಗಳ ಮುಖಾಂತರ ಒಂದು ವಿವಾದಾತ್ಮಕ ಅಭಿಪ್ರಾಯಗಳನ್ನು ದಾಟಿಸೋದು, ದಾರಿ ತಪ್ಪಿಸುವ ಶೀರ್ಷಿಕೆಗಳನ್ನು ಕೊಡುವಂಥದ್ದು, ಮತ್ತು ಇನ್ಫ್ಲೇಮೇಟರಿ ಅಂದರೆ ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಕೊಟ್ಟು ಒಂದು ಮಾನಸಿಕ ಆನಂದವನ್ನು ಪಡಿತಾ ಇರುವಂಥ ಒಂದು ಟ್ರೆಂಡನ್ನು ಸೂಚಿಸೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇಲ್ಲಿ ಸುಳ್ಳುಗಳು ವಿಜೃಂಭಿಸ್ತವೆ, ಆಮೇಲೆ ಕೆಟ್ಟದ್ದು ವಿಜೃಂಭಿಸುತ್ತೆ, ಕೆಟ್ಟತನದ ವಿವರಗಳನ್ನೇ ನೋಡುವ ಕುತೂಹಲ ಹೆಚ್ಚಾಗುತ್ತೆ, ಕೆಟ್ಟದ್ದೇ ಇಂಪಾರ್ಟೆಂಟ್ ಅಂತ ಅನ್ನಿಸುವ ಹಾಗೆ ಆ ಕಂಟೆಂಟ್ಗಳು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸುವ ಹಾಗೆ ಡಿನೋಟ್ ಮಾಡೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇವೆರಡೂ ಸೂಚಕ ಪದಗಳು ನಮ್ಮನ್ನು ಎಚ್ಚರಿಸುವಂಥ ಪದಗಳಾಗಿಯೂ ಕೂಡ ಮುಖ್ಯ ಅಂತ ಅನ್ನಿಸ್ತವೆ. ಯಾಕೆಂತಂದರೆ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಹೊಸ ಪೀಳಿಗೆಯ ಆಲೋಚಿಸುವ ಸಾಮರ್ಥ್ಯವನ್ನೇ ನಾವು ಕಳೆಗುಂದಿಸಿಬಿಡ್ತೀವಿ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಸಂಚಿಕೆಯಲ್ಲಿ ಮೆದುಳನ್ನು ಕೇಂದ್ರೀಕರಿಸಿಕೊಂಡೇ ವಿಸ್ತೃತವಾಗಿ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ, ಹೊಸ ವರ್ಷ ತುಂಬ ಭಿನ್ನವಾಗಬೇಕಾದ್ರೆ, ಹೊಸ ವರ್ಷದ ಕಾಲ ಸಮೃದ್ಧಿಯ ಜೊತೆಗೆ ಇರಬೇಕು ಅನ್ನೋದಾದರೆ, ಅಥವಾ ಯಾವುದೇ ಅವಘಡಗಳು, ಮನುಷ್ಯ ನಿರ್ಮಿತ ಅವಘಡಗಳು ಸಂಭವಿಸಬಾರದು ಅಂತಂದರೆ, ಮೆದುಳನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು ಮನುಕುಲದ ಜವಾಬ್ದಾರಿ. ಅಂದರೆ ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ನನ್ನ ಒಳಗಿನ ಬುದ್ಧಿ ಮತ್ತು ವಿವೇಕವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಒಂದು ಅನಿವಾರ್ಯತೆ ಈಗ ಇದೆ ಅನ್ನೋದನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಹೊಸ ವರ್ಷವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಬಹಳ ಉನ್ನತ ಹಾದಿ ಯಾವುದು ಅಂತಂದರೆ, ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ಬುದ್ಧಿ ವಿವೇಕ ಇವೆರಡನ್ನು ಜಾಗೃತಗೊಳಿಸಿಕೊಂಡು ಮನುಕುಲದ ಒಳಿತಿಗೆ, ಅದರ ಜೊತೆಗೆ
ಪ್ರಾಕೃತಿಕ ಒಳಿತಿಗೆ ಬೇಕಾಗಿರುವಂತಹ ನೈಸರ್ಗಿಕ ಒಳಿತಿಗೆ ಬೇಕಾಗಿರುವಂತಹ ಮಾಡ್ಯೂಲ್ಗಳನ್ನು ನಾವು ಹೊಸ ಮಾಧ್ಯಮಗಳ ಮುಖಾಂತರನೇ ರೂಪಿಸಿಕೊಳ್ಳಬೇಕಾಗಿದೆ. ಹಳೆಯ ಮಾದರಿಗಳನ್ನು ರಿಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ ಅಂತ ಸಂದರ್ಭದಲ್ಲಿ ನಮಗೆ ಮುಖ್ಯ ಆಗೋದು ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಶ್ರೇಷ್ಠತೆಯ ಮಾದರಿಗಳು. ಸೊ ಹಾಗಾಗಿ ನಮಗೆ ಭಾರತೀಯ ಚಲನಚಿತ್ರ ಸಂಗೀತವನ್ನು ನೀವು ನೋಡೋದಾದ್ರೆ ಅತ್ಯಂತ ಮೈನ್ಯೂಟ್ ಆಗಿರುವಂತ ಮಹತ್ವದ ಆಲೋಚನೆಗಳನ್ನು ದಾಟಿಸಿವೆ ಭಾರತೀಯ ಚಲನಚಿತ್ರ ಸಂಗೀತ ಮತ್ತು ಭಾರತೀಯ ಚಲನಚಿತ್ರ ಗೀತೆಗಳು. ಅಂಥ ಮಹತ್ವದ ಕೊಡುಗೆಗಳನ್ನು ಪೀಳಿಗೆಗಳಿಂದ ಪೀಳಿಗೆಗೆ ದಾಟಿಸಿವೆ. ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ ಮೆದುಳಿನ ಕುರಿತಾಗಿನೇ ಭಾರತೀಯ ಚಲನಚಿತ್ರ ವಲಯದಲ್ಲಿ ಆದ ಅಪರೂಪದ ಒಂದು ಪ್ರಯೋಗದ ಬಗ್ಗೆ ನಾನು ಈ ಸಂಚಿಕೆಯ ಮುಖಾಂತರ ಹೇಳಬೇಕು ಅಂತ ಅಂದ್ಕೊಂಡೆ. ಅದು ಕನ್ನಡದಲ್ಲಿ ಈ ಥರದ ಒಂದು ಮಹತ್ವದ ಪ್ರಯೋಗ ಆಯಿತು ಅನ್ನೋದು ಒಂದು ವಿಶೇಷ ಸಂಗತಿ. 1991 ಬಿಡುಗಡೆಯಾದ ರಾಮಾಚಾರಿ ಅಂತ ಒಂದು ಸಿನಿಮಾ, ಆ ರಾಮಾಚಾರಿ ಸಿನಿಮಾಕ್ಕೆ ಗೀತೆಯನ್ನು ರಚಿಸಿದವರು ಮತ್ತು ಸಂಗೀತವನ್ನು ಸಂಯೋಜಿಸಿದವರು ಹಂಸಲೇಖ ಅವರು. ಆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದ ಒಂದು ಗೀತೆ ಮೆದುಳಿಗೆ ಸಂಬಂಧಪಟ್ಟದ್ದಾಗಿದೆ. ಎಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಹಳೆಯ ಕಾಲದ ಶ್ರೇಷ್ಠ ಕಾಣಿಕೆಗಳನ್ನ ನೆನಪಿಸಿಕೊಳ್ಳುವಂತ ಮಾದರಿ ಗೀತೆಯೂ ಆಗಿದೆ. ಆ ಶ್ರೇಷ್ಠ ಮಾದರಿಯನ್ನ ಹೇಗೆ ವರ್ತಮಾನದಲ್ಲಿ ಅನ್ವಯಿಸಿಕೊಳ್ಳಬೇಕು ಅನ್ನುವಂಥ ಚಿಂತನೆಯನ್ನು ದಾಟಿಸುತ್ತೆ. ನಾನು ಈಗ ಎರಡು ಟರ್ಮ್ಗಳನ್ನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಅಂತ, ಅಂದರೆ ಮಾನಸಿಕ ಆಯಾಸವನ್ನು ಉಂಟು ಮಾಡಬಲ್ಲಂಥ ಕಂಟೆಂಟ್ಗಳು ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸಿಬಿಡ್ತವೆ. ಆ ಬ್ರೈನ್ ರಾಟಿಂಗ್ ಪ್ರಾಸೆಸ್ಸೇ ಆಗಿರ್ತದಲ್ಲ, ಹಾಗಾಗದ ಹಾಗೆ ಎಚ್ಚರ ವಹಿಸುವಂಥ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಚಲನಚಿತ್ರ ಗೀತೆಗಳು ತುಂಬ ಶ್ರದ್ಧೆಯಿಂದ ನಿರ್ವಹಿಸಿವೆ. ಅದರಲ್ಲಿ ಈ ಗೀತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗ ಪ್ರಸ್ತಾಪ ಮಾಡ್ತಾ ಇರುವಂಥ ಗೀತೆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದಂಥ ಗೀತೆ. ಹಾಗೆಯೇ ರೇಜ್ ಬೇಟಿಂಗ್ ಅಂತ ಏನಂದರೆ ಕೆಟ್ಟದ್ದನ್ನು ಯೋಚಿಸಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಸುಳ್ಳಿನ ಜೊತೆಗೆ ಗುರುತಿಸಿಕೊಂಡು ಜಗತ್ತಿಗೆ ಕಂಟಕಪ್ರಾಯವಾಗುವಂಥ ಮನಸ್ಥಿತಿಯನ್ನು ಮೀರಿ ನಾವು ಉದಾತ್ತತೆಯ ತತ್ವಗಳ ಜೊತೆಗೆ ನಮ್ಮನ್ನು ನಾವು ಅಲೈನ್ ಮಾಡಬೇಕು ಅನ್ನುವಂಥ ತತ್ವವನ್ನು ಧ್ವನಿಸುವ ಗೀತೆ ಆ ರಾಮಾಚಾರಿ ಸಿನಿಮಾದಲ್ಲಿತ್ತು. ಅಂದರೆ ಇವಾಗ ತುಂಬ ಇನ್ಫ್ಲಮೇಟರಿ ಪೋಸ್ಟ್ಗಳನ್ನು ಹಾಕಿ ಪ್ರಚೋದಿಸಿ ನಾನು ತುಂಬ ಆಕ್ರೋಶಭರಿತನಾಗಿರುವಂತೆ ನೋಡಿಕೊಳ್ಳುವಂಥ ವಿಚಿತ್ರ ಡಿಜಿಟಲ್ ಕಂಟೆಂಟ್ಗಳಿದಾವಲ್ಲ, ರೇಜ್ ಬೇಟಿಂಗ್ ಪ್ರಾಸೆಸ್ ಇದೆಯಲ್ಲ, ಆ ಪ್ರಾಸೆಸ್ಸನ್ನು ನಿರಾಕರಿಸಿ ಅದರಿಂದ ದೂರ ಉಳಿದು ನನ್ನನ್ನು ನಾನು ಕಟ್ಟಿಕೊಳ್ಳುವ, ನನ್ನನ್ನು ನಾನು ಬುದ್ಧಿಪೂರ್ವಕವಾಗಿ ವಿವೇಚನಾತ್ಮಕವಾಗಿ ಕಟ್ಟಿಕೊಳ್ಳುವ ಬಗೆಯನ್ನು ಹೇಳಿಕೊಡುವ ಪದ್ಯವಾಗಿ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿಬಂದ ಹಂಸಲೇಖ ಅವರ ಗೀತೆ ನನಗೆ ಮುಖ್ಯ ಅಂತ ಅನಿಸುತ್ತೆ. ಆ ಗೀತೆಯ ಹೆಸರು ಬುರುಡೆ ಬುರುಡೆ ಅಂತ ಒಂದು ಸಾಂಗ್ ಅದು. ಆ ಬುರುಡೆ ಬುರುಡೆ ಸಾಂಗ್ ಹೇಗೆ ಶುರುವಾಗುತ್ತೆ ಅಂತಂದರೆ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನ ಜೊತೆಗೆ ಆ ಪದ್ಯ ಶುರುವಾಗುತ್ತೆ.

0: ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನನ್ನು ಕನ್ವೆ ಮಾಡ್ತದೆ ಅಂತಂದರೆ, ಬುರುಡೆ ಮತ್ತು ಮೆದುಳಿನ ಸಂವಾದಾತ್ಮಕ ಸ್ವರೂಪ ಹೇಗಿರಬಲ್ಲದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡುತ್ತೆ.
1: ಮೆಲ್ಲಗಬಿಡಿಯ ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೆ ಹಿಂಗೆ.
2: ಬುರುಡೆ ಬುರುಡೆ ಬುರುಡೆ ಬುರುಡೆ
0: ಹಾಗೆ ಎಸ್ಟಾಬ್ಲಿಷ್ ಮಾಡಿ ಪಲ್ಲವಿಯ ಒಂದು ಧ್ವನಿ ಕೇಳಿ ಬರ್ತದೆ. ಅಂದ್ರೆ ಮನು ಮತ್ತು ಚಿತ್ರ ಹಾಡಿದ ಪದ್ಯ ಅದು. ಮನು ಮತ್ತು ಚಿತ್ರ ಅವರು ಆ ಜುಗಲ್ಬಂದಿ ಅಂದ್ರೆ ಪ್ರಶ್ನೋತ್ತರ ರೂಪದ ದನಿಯೊಂದಿಗೆ ಇಡೀ ಗೀತೆ ಅನಾವರಣಗೊಳ್ಳುತ್ತದೆ. ಹಾಗಾಗಿ ಒಂದು ಪ್ರಶ್ನೆ ಇರುತ್ತೆ, ಇನ್ನೊಂದು ಉತ್ತರ ಇರ್ತದೆ. ಅಂದ್ರೆ ನಮ್ಮ ಜನಪದ ಪರಂಪರೆಯ ಒಳಗೆ ಇರುವಂತ ಒಂದು ಒಗಟಿನ ಮಾದರಿಯನ್ನ ಹಂಸಲೇಖ ತುಂಬಾ ಮೌಲಿಕವಾಗಿ ಎತ್ತಿಕೊಂಡು ಅದನ್ನ ಜನಪದೀಯವಾಗಿ ದಾಟಿಸ್ತಾರೆ ಸಂಗೀತಾತ್ಮಕವಾಗಿ. ನನಗೆ ಆ ಕಾರಣಕ್ಕಾಗಿ ಮೆದುಳು ಮತ್ತು ಬುರುಡೆ ಇವೆರಡನ್ನ ಸಂಯೋಜನಾತ್ಮಕ ರೂಪಕವಾಗಿ ಪ್ರೆಸೆಂಟ್ ಮಾಡಿದಂತ ಅಗ್ರಗಣ್ಯ ಗೀತೆ. ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿನೇ ಈ ಪ್ರಯೋಗ ಆಗಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಏಕಕಾಲದಲ್ಲಿ ನಮಗೆ ಹಳೆಯ ಪರಂಪರೆಯ ಒಳಗಿನ ವಿರಾಟ್ ಕಥನಗಳಾಗಿರುವಂತ ರಾಮಾಯಣ ಮತ್ತು ಮಹಾಭಾರತದ ಎಳೆಗಳು ಪರಿಚಯ ಆಗ್ತವೆ. ಅದರ ಜೊತೆಗೆ ವರ್ತಮಾನವನ್ನು ನಾವು ಹೆಂಗೆ ನೋಡಬೇಕು ಅನ್ನೋದು ಪರಿಚಯ ಆಗುತ್ತೆ. ಇದೆಲ್ಲದಕ್ಕೆ ಮುನ್ನುಡಿಯಾಗಿ ಪಲ್ಲವಿಯ ಸಾಲುಗಳು ತುಂಬ ಭಿನ್ನವಾಗಿ ಕೇಳಿ ಬರ್ತವೆ. ನೋಡಿ, ಅವರು ಹೇಗೆ ಹಂಸಲೇಖ ಅವರು ಪಲ್ಲವಿಯ ಸಾಲುಗಳನ್ನು ಕಟ್ಟಿದ್ದಾರೆ ಅಂದರೆ, ತಾರಕ ಸ್ವರದಲ್ಲಿ ಅಂದರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದ ತಕ್ಷಣನೇ ಅಂದರೆ ಆರಂಭದ ಎಸ್ಟಾಬ್ಲಿಷಿಂಗ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬಂದು ಹಾಡು ಆರಂಭ ಆಗುವ ಕಾಲಕ್ಕೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬರ್ತದಲ್ಲ, ಅಂದರೆ ಬುರುಡೆ ಮತ್ತು ಮೆದುಳಿನ ಶಕ್ತಿಯನ್ನ ಪರಿಚಯ ಮಾಡುವ ಹಾಗೇನೆ ಆ ರಿದಮಿಕ್ ಪ್ರೆಸೆಂಟೇಷನ್ ಬರುತ್ತೆ. ಅದಾದ ನಂತರನೇ ತಾರಕಸ್ವರದಲ್ಲಿ ಕೇಳಿ ಬರುವಂತ ಸಾಲುಗಳು ಯಾವ್ದಂದ್ರೆ ಬುರುಡೆ ಬುರುಡೆ ಅಂತ.
2: ಬುರುಡೆ

ಇದರಲ್ಲಿ ತಿರುಳಿಲ್ಲ. ಅಲ್ಲಿ ಎಷ್ಟು ಧ್ವನಿಪೂರ್ಣವಾಗಿದೆ ಅಂತಂದ್ರೆ, ನಾನಾಗ್ಲೇನೆ ಬೆಳೆಸಿದ್ನಲ್ಲ, ಮಾನಸಿಕ ಆಯಾಸವನ್ನ ಹೆಚ್ಚು ಮಾಡುವಂತ ಇಂಟರ್ನೆಟ್ ಕಂಟೆಂಟ್ಗಳು ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸ್ತವೆ ಅನ್ನುವುದನ್ನ ಸೂಚಿಸುವ ಬ್ರೈನ್ ರಾಟಿಂಗ್ ಪ್ರಾಸೆಸ್. ಮತ್ತೆ ಆನ್ಲೈನ್ ಕಂಟೆಂಟ್ನ ಮುಖಾಂತರ ನಮ್ಮನ್ನ ಆಕ್ರೋಶ ಭರಿತರನ್ನಾಗಿಸುವ, ನೆಗೆಟಿವಿಟಿಯನ್ನೇ ಕಾಡಿಸಿಕೊಳ್ಳುವ ಹಾಗೆ ಒಂದು ಒತ್ತಡವನ್ನು ಹಾಕುವ ರೇಜ್ ಬೇಟಿಂಗ್ ಕಂಟೆಂಟ್ಗಳ ಯುಗದಲ್ಲಿ ಈ ಹಂಸಲೇಖ ಬರೆದ ಈ ಪದ್ಯ ಬುರುಡೆ ಬುರುಡೆ ಪದ್ಯ ಇದೆಯಲ್ಲ, ನನಗೆ ಅದು ತುಂಬ ಮಹತ್ವದ ಗೀತೆ ಅಂತ ಅನಿಸುತ್ತೆ. ಅಂದರೆ ನಾನು ನನ್ನ ಮೆದುಳನ್ನು ಸುಸ್ಥಿರವಾಗಿ ಇರಿಸಿಕೊಳ್ಳೋದು ಹೇಗೆ ಅಂತ ನಿರ್ಣಯಿಸೋದಕ್ಕೆ ಒಂದು ರಂಜನಾತ್ಮಕವಾಗಿರುವಂಥ ಪ್ರೇರಣೆ ನೀಡುತ್ತದೆ ಈ ಪದ್ಯ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಪಲ್ಲವಿ ಸಾಲುಗಳು ಇಂಪಾರ್ಟೆಂಟ್ ಅಂತ ಅನಿಸ್ತವೆ. ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಿದೆ, ಆದರೆ ಬುದ್ಧಿ ಇಲ್ಲ, ಇದ್ದರೂ ಅದು ಪರರಿಗೆ ಹೊಂದೋದಿಲ್ಲ. ಒಂದು ಬುರುಡೆ ಬುರುಡೆ ಬಿಡ್ತದೆ ಅಂದರೆ ಸುಳ್ಳು ಹೇಳ್ತದೆ, ಇನ್ನೊಂದು ಬುರುಡೆ ತರಲೆ ಮಾಡ್ತದೆ ಅಂದರೆ ಕಂಟಕಪ್ರಾಯ ಅಂದರೆ ಉಳಿದವ್ರಿಗೆ ತೊಂದರೆ ಕೊಡ್ತಿರ್ತದೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಮೆದುಳಿದ್ದರೂ ಕೂಡ ತಿರುಳೇ ಇಲ್ಲ ಅನ್ನುವಂಥದ್ದನ್ನು ತುಂಬ ಜನಪದೀಯ ಧಾಟಿಯಲ್ಲಿ ಹೇಳುವಂಥ ಪದ್ಯ ಅದು. ಇವತ್ತಿಗೂ ಕೂಡ ಮುಖ್ಯ ಅಂತ ಅನಿಸುತ್ತೆ, ಯಾಕೆಂದರೆ ನಾವು ಇಂಟರ್ನೆಟ್ ಕಂಟೆಂಟ್ನ ಮುಖಾಂತರ ವಿವೇಕವನ್ನು ಬುದ್ಧಿಯನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಒಂದು ಬಗೆಯ ಡಿಪೆಂಡೆನ್ಸಿಯ ಮೋಹದಲ್ಲಿ, ಟೆಕ್ನಾಲಜಿಯ ಡಿಪೆಂಡೆನ್ಸಿಯ ಅಂದರೆ ಓವರ್ ಡಿಪೆಂಡೆನ್ಸಿಯ ಭರದಲ್ಲಿ ನಮ್ಮತನವನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಪದ್ಯ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯ ಶ್ರೇಷ್ಠತೆಯನ್ನು ಪರಿಚಯಿಸುತ್ತೆ. ನಂತರದ ಚರಣಗಳಿದಾವಲ್ಲ, ಎರಡು ಚರಣಗಳಿದ್ದಾವೆ ಈ ಹಾಡಲ್ಲಿ. ಆ ಎರಡು ಚರಣಗಳು ಏನು ಹೇಳ್ತವೆ ಅಂತಂದರೆ, ನಾವು ಹೇಗೆ ವರ್ತಮಾನವನ್ನು ಸುಂದರಗೊಳಿಸಿಕೊಳ್ಳಬೇಕು ಈ ಎಲ್ಲ ಪ್ರಭಾವಗಳ ಮಧ್ಯೆ. ನಾನೇನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಆ್ಯಂಡ್ ರೇಜ್ ಬೇಟಿಂಗ್ನ ಒಂದು ನೆಗೆಟಿವಿಟಿಯ ಮಧ್ಯೆ ನಾನು ಸ್ವಯಂ ವಿವೇಕವನ್ನು ಹೇಗೆ ತಂದುಕೊಳ್ಬೇಕು ಅನ್ನೋದಕ್ಕೆ ಹಂಸಲೇಖ ಅವರು ನಮ್ಮ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳ ತಿರುಳನ್ನು ಬಳಸಿಕೊಳ್ತಾರೆ. ಅಂದರೆ ಎರಡೂ ಚರಣಗಳಲ್ಲಿ ರಾಮಾಯಣ ಮತ್ತು ಮಹಾಕಾವ್ಯದ ಕಥನದ ತಿರುಳುಗಳು ಒಂದರೊಳಗೊಂದು ಬೆರೆತು ಒಂದು ಬೌದ್ಧಿಕ ಸೌಂದರ್ಯವನ್ನು, ವಿವೇಚನಾತ್ಮಕ ಸೌಂದರ್ಯವನ್ನು ದಾಟಿಸ್ತವೆ. ನನಗೆ ಹಾಗಾಗಿನೇ ಈ ಪದ್ಯ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನೋಡಿ, ಮೊದಲ ಚರಣ ಹೇಗೆ ಶುರುವಾಗುತ್ತೆ ಅಂತಂದರೆ, ಅದು ಎಷ್ಟು ರಿದಮಿಕ್ ಆಗಿದೆ ಅಂತಂದರೆ ಒಪ್ಪಿಸುವ ರೀತಿಯಲ್ಲಿದೆ. ಅಂದರೆ ಆ ಒಗಟಿನ ಪ್ರಶ್ನೋತ್ತರ ಮಾದರಿಯ ಝಲಕ್ಕಿದೆ. ಅದು ನಮಗೆ ಹೇಗೆ ಒಪ್ಪಿಸುತ್ತೆ ಅಂತಂದರೆ, ಮಹಾಕಾವ್ಯಗಳ ತಿರುಳನ್ನು ನೀನು ಹೀಗೆ ನೋಡು ಅಂತ. ಈಗಾಗಲೇ ಆಗಿ ಹೋದ ಪೌರಾಣಿಕ ಪಾತ್ರಗಳಿದಾವಲ್ಲ, ಕಾಲ್ಪನಿಕ ಪಾತ್ರಗಳಿದಾವಲ್ಲ, ನಾವು ಬೌದ್ಧಿಕವಾಗಿ ಇನ್ನಷ್ಟು ಪ್ರಬುದ್ಧರಾಗುವುದಕ್ಕೆ, ವಿವೇಚನಾತ್ಮಕವಾಗಿ ಯೋಚಿಸೋದಕ್ಕೆ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಗೈಡೆನ್ಸು ಆ ಸಾಲುಗಳ ಮುಖಾಂತರ ಸಿಗುತ್ತೆ. ನೋಡಿ, ಅದು ಹೇಗೆ ಶುರುವಾಗತ್ತಂದರೆ,

0: ಗುರುಡೇ.
1: ಮ್ಯೂಸಿಕಲ್ ರಿದಮ್ನ ಧಾಟಿಯೊಂದಿಗೆ ಇನ್ನೊಂದು ಧ್ವನಿ ಕೇಳಿ ಬರೋದೇನೆಂದ್ರೆ, ಸೋತ ಧರ್ಮ ರಾಯನು ಶಂಕೆಗೊಂಡ ರಾಮನು, ಅವರು ಹಾಗೆ ಮಾಡಲು ರಾಜ್ಯಕಾರಣ ಲೋಕಕಾರಣ ಅಂತ ಒಂದು ತಾತ್ವಿಕತೆಯ ಎತ್ತರವನ್ನು ಆ ಚರಣ ಪಡೆದು ಬಿಡುತ್ತದೆ. ನನಗೆ ಹಾಗಾಗಿನೇ ನನಗೆ ಅದು ರಾಮಾಯಣ ಮತ್ತು ಮಹಾಭಾರತ ಇವೆರಡು ಒಂದಾಗಿ ಹೊಸ ಕಾಲವನ್ನು ಪ್ರಭಾವಿಸದಿದೆಯಲ್ಲ, ಇದು ತುಂಬ ರೇರೆಸ್ಟ್ ಆಫ್ ದ ರೇರ್ ಸಿನಿಮಾ ಗೀತೆಯ ಪ್ರಯೋಗವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ನಂದಾಗ್ಲೇ ಹೇಳಿದ ಹಾಗೇ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನೊಂದಿಗೆ ಶುರುವಾಗಿರುವಂಥ ಪಲ್ಲವಿಯ ಸಾಲುಗಳೊಳಗಿನ ಅರ್ಥಪೂರ್ಣ ಆಲೋಚನಾ ಕ್ರಮ ಮೊದಲ ಚರಣದ ಮುಖಾಂತರ ಸ್ಪಷ್ಟವಾಗಿ ಅನಾವರಣಗೊಳ್ಳುತ್ತದೆ. ಆಮೇಲೆ ವಾದ್ಯ ಸಂಗೀತದ ಹಿನ್ನೆಲೆ ಎಷ್ಟು ಚೆನ್ನಾಗಿ ಸಂಯೋಜಿಸಲ್ಪಟ್ಟಿದೆ ಅಂದರೆ, ಬುರುಡೆ ಎಂಬ ಪದದ ಒಳಗೇನೆ ಮೆದುಳು ಸೇರಿಕೊಂಡಿದೆ ಅನ್ನುವಂಥ ಒಂದು ವಿಶೇಷವಾದ ಸಂಯೋಜನಾತ್ಮಕವಾಗಿರುವಂಥ ವಿನ್ಯಾಸವನ್ನು ನಾವು ಕೇಳುವ ಕಾಲಕ್ಕೆ ಅನುಭವಿಸ್ತೀವಿ ಅಂತ ಅನಿಸುತ್ತೆ ನನಗೆ. ನೋಡಿ, ಎರಡನೇ ಚರಣ ಬಂದಾಗಲೂ ಕೂಡ ಮಹಾಭಾರತ ಮತ್ತು ರಾಮಾಯಣದ ಐಡೆಂಟಿಟಿ ಬೇರೆ ರೀತಿಯಲ್ಲಿ ಅದು ಅನಾವರಣಗೊಳ್ಳುತ್ತದೆ. ತಂಗಿಯ ಕಷ್ಟಕ್ಕೆ ಕೋಟಿ ಸೀರೆಯ ಕೊಟ್ಟ ಬುರುಡೆ, ತಂಗಿಯ ಇಷ್ಟಕ್ಕೆ ಧೀರ ಗಂಡನ್ನು ತಂದ ಬುರುಡೆ,

ಇನ್ನೊಂದು ರೀತಿಯ ಧಾಟಿಯಲ್ಲಿ ನಮಗೆ ಕೇಳಿ ಬರುವ ಸಾಲು ಯಾವುದಂದ್ರೆ, ಅಂಥ ಅಣ್ಣ ಯಾವನು ಭೂಮಿಲೆಲ್ಲೂ ಕಾಣೆನು, ಇದ್ದರವನೇ ಒಬ್ಬನು ನಮ್ಮ ಅಪ್ಪನು ಕಳ್ಳಕೃಷ್ಣನು ಅಂತ ಒಂದು ಸಬ್ಮಿಷನ್ ನಂದಿಲ್ಲೂ ಕಾಣೆನು, ಇದ್ದರವನೇ ಒಬ್ಬನು ನಮ್ಮ ಅಪ್ಪನು ಕಳ್ಳಕೃಷ್ಣನು ಅಂತ ಒಂದು ಸಬ್ಮಿಷನ್ನೊಂದಿಗೆ ಎರಡನೇ ಚರಣ ಕೊನೆಗೊಳ್ಳುತ್ತದೆ. ಈ ಎರಡನೇ ಚರಣ ಒಪ್ಪಿಸೋದೇನಂತಂದರೆ, ಆ ಮಹಾಭಾರತದ ಒಳಗೆ ಇದ್ದಂಥ ಕೃಷ್ಣನ ಐಡೆಂಟಿಟಿಯನ್ನು ಹೊಸ ಕಾಲದಲ್ಲಿ ಬೇರೆ ರೀತಿಯಲ್ಲಿ ನಾವು ಪರಿಭಾವಿಸಬೇಕು ಅನ್ನುವಂಥ ಒಂದು ಸಾಫ್ಟ್ ಪ್ರೆಷರನ್ನು ಈ ಚರಣ ಕೊಡ್ತದೆ. ಬುರುಡೆ ಬುರುಡೆ ಸಾಂಗ್ ಇದೆಯಲ್ಲ, ಅದು ಈಗ ವರ್ತಮಾನದ ಕಾಲವನ್ನು ನಾನು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಹತ್ವದ ಚಿಂತನೆಯನ್ನು ದಾಟಿಸುವ ಮೇರು ಪದ್ಯವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ಅಲ್ಲದೇ ಮೆದುಳಿನ ನಿಜದ ಅಸ್ಮಿತೆಯನ್ನು ರೆಪ್ರೆಸೆಂಟ್ ಮಾಡಿದಂಥ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಭಾರತೀಯ ಸಿನಿಮಾದ ಏಕೈಕ ಗೀತೆ ಅಂತ ನಾನು ಅದನ್ನು ಗುರುತಿಸ್ತೀನಿ.

ನೋಡಿ, ಕನ್ನಡದ ಜನಪದೀಯ ಜಗತ್ತು ನಮ್ಮ ಎರಡು ಮಹಾಕಾವ್ಯಗಳನ್ನು ಹೇಗೆ ಗ್ರಹಿಸಿದೆ ಎನ್ನುವ ಒಳನೋಟ ಈ ಹಾಡಿನ ಮೂಲಕ ಸಿಗುತ್ತದೆ. ನನ್ನದಾಗ್ಲೇ ಹೇಳಿದ ಹಾಗೇನೆ, ಒಂದರೊಳಗೊಂದು ಬೆರೆತು, ಅಂದರೆ ರಾಮಾಯಣ ಮತ್ತು ಮಹಾಭಾರತ ಒಂದರೊಳಗೊಂದು ಬೆರೆತು ಒಂದು ಹೊಸ ತಾತ್ವಿಕತೆಯನ್ನು ದಾಟಿಸುವಂಥ ಸಾಧ್ಯತೆಯ ಪ್ರಯೋಗವಾಗಿ ನನಗೆ ಈ ಹಾಡು ಮುಖ್ಯ ಆಗುತ್ತೆ. ಅಂದರೆ ನಮ್ಮಲ್ಲಿ ದೇಶಿ ಮತ್ತು ಮಾರ್ಗಿ ಅಂತ ಎರಡು ಅಭಿವ್ಯಕ್ತಿಯ ಪರಂಪರೆಗಳಿದ್ದಾವೆ. ಅಂದರೆ ಮಾರ್ಗಿ ಪರಂಪರೆ, ಶಿಷ್ಟ ಪರಂಪರೆ, ಅಂದರೆ ಕೆಲವರಿಗೆ ಮಾತ್ರ ಪಠ್ಯಗಳನ್ನು ರೀಚ್ ಮಾಡಿಸಿ ಆಸ್ವಾದ ಉಂಟಾಗಬಹುದಾದ ಒಂದು ನೆಲೆ. ಇನ್ನೊಂದು ಜನಪದ, ಅಂದರೆ ಬಹುತೇಕ ಜನರನ್ನು ತಲುಪಿ ಜನರ ಮುಖಾಂತರನೇ ಮತ್ತೆ ಹೊಸ ಪೀಳಿಗೆಗೆ ದಾಟುವಂಥ ನೆಲೆ ಮತ್ತೊಂದು. ಅಂದರೆ ಅದನ್ನು ನಾವು ದೇಶಿ ಅಂತ ಕರಿತೀವಿ, ಜನಪದೀಯ ನೆಲೆಯನ್ನು ದೇಶಿ ಅಂತ ಕರಿತೀವಿ, ಶಿಷ್ಟ ನೆಲೆಯನ್ನು ನಾವು ಮಾರ್ಗಿ ಅಂತ ಕರಿತೀವಿ. ಇವೆರಡೂ ಒಂದರಿಂದ ಮತ್ತೊಂದು ಪಡೆದಿದ್ದಾವೆ. ಅಂದರೆ ಶ್ರೇಷ್ಠ ಮಹಾಕಾವ್ಯಗಳು ಮಹಾಕಾವ್ಯಗಳಿಂದ ಜನಪದರು ಪಡೆದಿದ್ದಾರೆ, ಜನಪದರಿಂದ ಮಹಾಕಾವ್ಯಗಳು ಮಹತ್ವದ್ದನ್ನು ಪಡೆದಿವೆ. ಈ ಕೊಡುಕೊಳ್ಳುವಿಕೆಯ ಅಲೈನ್ಮೆಂಟ್ ಇದೆಯಲ್ಲ, ಅದು ನಮ್ಮ ಕಲಾರಂಗದಲ್ಲಿ ವಿಶೇಷವಾಗಿ ಮತ್ತೆ ಮತ್ತೆ ಕಾಣಿಸುತ್ತೆ. ಆ ಅಲೈನ್ಮೆಂಟ್ ಮತ್ತೆ ಮತ್ತೆ ಕಾಣಿಸಿ ವಿಶೇಷ ಪ್ರಯೋಗಗಳಿಗೆ ನೆರವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದರ ಭಾಗವಾಗಿ ನಾವು ಹಂಸಲೇಖ ಅವರ ಗೀತ ಸಾಹಿತ್ಯ ಮತ್ತು ಸಂಗೀತಾತ್ಮಕ ಸೃಜನಶೀಲತೆಯನ್ನು ನಾವು ವಿಶ್ಲೇಷಿಸಬೇಕಾಗ್ತದೆ. ಆ ವಿಶ್ಲೇಷಣೆ ಮಾಡುವಾಗ ನನಗೆ ಈ ಅವರು ಕಾಣಿಕೆಯಾಗಿ ಕೊಟ್ಟಂಥ ಬುರುಡೆ ಬುರುಡೆ ಸಾಂಗ್ ನನಗೆ ಮುಖ್ಯ ಆಗುತ್ತೆ.

ನನಗೆ ಈ ಈ ಸಾಂಗ್ ಅನ್ನೇ ಪ್ರಸ್ತಾಪ ಮಾಡಿ ನಾನು ನಮ್ಮ ಮನುಕುಲದ ವ್ಯಾಪ್ತಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂತ ಮನುಷ್ಯನ ಮೆದುಳಿನ ಪ್ರಸ್ತಾಪ ಮಾಡಿದೆ. ಯಾಕೆ ಹೀಗೆ ನಾನು ಚರ್ಚೆ ಮಾಡಬೇಕಾಗಿತ್ತು ಅಂತಂದ್ರೆ, ಎಲ್ಲದಕ್ಕೂ ಕಾರಣ ಮೆದುಳು ಅಂತ. ನೀವು ಮೆದುಳಿನ ಕಾರ್ಯಕ್ಷಮತೆ ಸರಿಯಾಗಿ ಇಲ್ಲದೆ ಇದ್ರೆ ಇಡೀ ದೇಹ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ಹಾಗೇನೆ ಮನಸ್ಸು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ಮೆದುಳಿನ ಕಾರ್ಯಕ್ಷಮತೆ ಸುಸ್ಥಿರತೆಗೆ ಅನುಗುಣವಾಗಿಯೇ ನಮ್ಮ ವೈಚಾರಿಕತೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ನಾವು ಯಾವ ಬಗೆಯ ವೈಚಾರಿಕತೆಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಬೌದ್ಧಿಕ ಐಡೆಂಟಿಟಿಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಮಾನಸಿಕ ಸ್ಥಿಮಿತತೆಯನ್ನು ಹೊಂದಿದ್ದೀವಿ ಅನ್ನೋ ನಿರ್ಣಯ ಆಗುವುದು ಮೆದುಳಿನ ಕಾರ್ಯಕ್ಷಮತೆಯ ಮೇಲೆಯೇ. ಹಾಗಾಗಿ ನನಗೆ ಗೀತ ಸಾಹಿತ್ಯ ಏನು ಮಾಡ್ತದೆ, ಸಂಗೀತ ಅದ ರಿದಮ್ ಏನು ಮಾಡ್ತದೆ ಅಂತಂದರೆ, ಈ ಮೆದುಳನ್ನು ಹೀಲ್ ಮಾಡುತ್ತೆ. ಮೆದುಳು ಅದು ವಿಜ್ಞಾನದ ಕಣ್ಣಲ್ಲಿ ಪ್ರಯೋಗಾತ್ಮಕ ಮೆಟೀರಿಯಲ್ ಆಗಿರಬಹುದು, ಆದರೆ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಬರೋದು ಮೆದುಳಿನ ಕಾರ್ಯಕ್ಷಮತೆಯ ಮೂಲಕವೇ. ಹಾಗಾಗಿ ಸಂಗೀತ ಕೇವಲ ಭಾವನೆಗಳನ್ನು ಮಾತ್ರ ಉದ್ದೀಪಿಸೋದಲ್ಲ, ಇಡೀ ಮೆದುಳನ್ನು ರಿಯಾಕ್ಟಿವೇಟ್ ಮಾಡಬಲ್ಲಂಥ ಶಕ್ತಿ ಸಂಗೀತಕ್ಕಿರ್ತದೆ. ಅದು ನಮ್ಮ ಕ್ಲಾಸಿಕಲ್ ಸಂಗೀತಕ್ಕಂತೂ ಅದು ವಿಶೇಷತೆ ಇದೆ.

ಕಾರ್ಯಕ್ಷಮತೆಗೂ ಒಂದಕ್ಕೊಂದು ನಂಟಿದೆ, ಪರಸ್ಪರ ನಂಟಿದೆ. ಅದನ್ನು ಪ್ರೂವ್ ಮಾಡುವ ಹಾಗೇ ಭಾರತದ ಚಲನಚಿತ್ರ ಗೀತೆಗಳು ಮಹತ್ವದ ಪಾತ್ರ ವಹಿಸಿದ್ದಾವೆ. ಆ ಅಂಥ ಚಲನಚಿತ್ರ ಪ್ರಯೋಗಗಳಲ್ಲಿನೇ ಮೆದುಳಿನ ಕುರಿತಾದ ಏಕೈಕ ಧ್ಯೇಯ ಗೀತೆಯನ್ನಾಗಿ ಬುರುಡೆ ಬುರುಡೆ ಸಾಂಗನ್ನು ನಾವು ಗಮನಿಸಬಹುದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಯೋಗಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.

ಸುಲ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.4

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ ರೇಡಿಯೋ ನಿನಾದ 90.4 FM.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಧ್ಯೆ ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ. ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಂದಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ಬೇರೆ ಮೊದಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದೇಶಾಯದ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ನ ಕೇಳಲಿ
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ರು ಬೇರೆ ಮುಳ್ಳು ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂತ ಹತಸಾಯಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನು ನಿನ್ನಾದ ಏನ ಕೇಳಿಲ್ಲ ನಿಖಿಲ್ಲ
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನಾವು ತುಂಬಾ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದ್ರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬಾ ಸ್ಟ್ರೆಸ್ ಆಗ್ತೀವಿ ಮತ್ತೆ ಇರಿಟೇಟ್ ಆಗ್ತೀವಿ. ನಾವು ಯಾವ್ದಾದ್ರು ಪೋಸ್ಟ್ ಹಾಕಿದ್ರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರಬಹುದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರಬಹುದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬಾ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ನಾವು ತುಂಬಾ ಫೋನ್ ಯೂಸ್ ಮಾಡ್ತಿದೀವಿ ಅಂತ ಅದರಿಂದ ನಾವು ದೂರ ಆಗ್ಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳ್ಬೇಕಂದ್ರೆ ಫೋನ್ ನಮ್ ಕಂಟ್ರೋಲ್ ಅಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲ್ ಅಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನ ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದ್ರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ ಅಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನದ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಗೌರವವನ್ನ ಕುಗ್ಗಿಸಬಹುದಾ? ಸಾಕ್ಷಿತ ಅವರೇ.
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆ ಕಾಣಿಸ್ತಾರೆ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಗ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ಒಳ್ಳೆ ಸಂಗತಿಗಳನ್ನ ನಾವು ಮರ್ತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರು ಇನ್ನೊಂದ ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ, ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ, ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ರತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಮಗೆ ಪ್ರಶ್ನೆ.
6: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನು ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸಕ್ಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತ ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರಬಹುದು, ಸಂಬಂಧಗಳ ಬಗ್ಗೆ ಆಗಿರಬಹುದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಂಡ್ಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರೆತು ಬಿಡ್ತೀವಿ, ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
7: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಅಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
8: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹೋಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ತೆರೆಗಳ ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90

0: ಇನಿತ ತುಳುಪ್ರಸಾರ ಗೋನಿಗಳಿಗೆ ಮಾತ ಮೊಕದಿಂಚಿ ಸುಲ್ಮೆ. ಇತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ ಕೆಬಿ ಮೆರಡ್ ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇನ್ಗ.
1: ಮುರಾಣಿ ಯಾನೇನು ಸ್ನೇಹಿತರು ನಡೆಪೋಯ ಹೋದ ಇಂಚನೆ ಕುಲ್ಲುದು ಪಾತೆರ್ದು ಉಭಯ ಕುಶಲವು ಪರಿಪೂರ ಪಾತೆರ್ದಾನಾಗ ಆರು ಬಂದ ಪೇರು ವಾ ಬೇನಂಡಲಾವಪ್ಪ ಕೂಲಿದ ಬೇನತ್ತ ಅಂದು ಅವು ನೆನಪಾಯ್ನೆ ನಾನು ತೂದಾನಾಗ ನನ್ನ ಕೂಲಿದ ಡಾಕ್ಟರ್ ನನ್ನ ಸ್ನೇಹಿತ ಆದಿತ್ತು ಕೂಲಿದ ಡಾಕ್ಟರ್ ನಾನು ತೂದಾನ ನೆನಪಾಣ ದಯವಂಡು ರೆಡಿ ನೋಕ್ ತುಂಬು ಖಂಡಾವಟ್ಟೆ ಕೂಲಿದೆ ಬೇನೆ ಸುರುವಣಿಗೆ ಇಡೀ ರಾತ್ರಿ ಜತೀಜರಿಗೆ ವಾ ಬೇನಂಡಲಾವು ಕೂಲಿದೆ ಬೇನತ್ತ ಅಂದು ಏ ಪೈರಿಗೆ ಬೇನೆ ಬತ್ತದೆ ಅಂದು ಕೇಂಡ ಕೋಡೆ ಸುರುವಾಡ ಅಂದು ಐಕು ತುಂಬುದಲ್ಲ ಇದು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಹತ್ತು ನಾನು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲ ಆ್ಯಂಡ್ ಬೇನೆ ಶುರು ಆಂಡ್ ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರು ಮಲ್ತನ ಮಿಸ್ಟೇಕ್ ಇರು ಸುರುಟೇ ಅವು ಕಪ್ಪಾದಿಪ್ಪುನಗಣಿ ಸ್ಟಾರ್ಟಿಂಗ್ ಡೇ ಇರೇನೆ ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಪೋತವಾರ್ದಂಡ ಐಕೆ ಶುರುಕೆ ಆರಂಭದ ಹಂತೋಡೆ ಐಕೆ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪಳು ಐಕೆ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪಳು ಕ್ರಮೇಣವಾದ ಐಕೆ ಬೆಳ್ಳಿ ತುಂಬಿಸುವುದು ಅಂತ ಅನ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದೆ ದಾಲ ಪ್ರಾಬ್ಲಮ್ ಅನ್ಲೇಕ ಕೂಲಿದೊಂದು ಚಿಕಿತ್ಸೆ ಕೊರ್ಪಣಂಜ ಕಾರ್ಯಕ್ರಮ ಇರ್ದಾನೆ ಮಲ್ತಾರೆ ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರು ಅಪ್ಪಣೆಯಪ್ಪ ಕೂಲಿದೆಲ್ಲ ಒಂದು ನರಂಬುಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನಾಮಲ್ ಡೆಂಟಿನ ಪಲ್ಪ್ ಉಂಡು ಆ ನರಕ್ಕೆ ತಾಗದಾನಾಗ ವಿಪರೀತ ಬೇನೆ ಶುರು ಉಂಡು ಆತನಾಗ ಇರೇಗೆ ಜ್ಞಾನೋದಯ ಅಣ್ಣ ದಯನ ಉಂಡ ವಾ ಬೇನೆಂಡಲ್ಲ ಅವು ಕೂಲ್ದೆ ಬೇನಂತ ಐಕ ತುಂಬಿ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜರು ನಮ್ಮ ದಾನೆ ಮೊಲ್ ಕೊಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಪಾತ್ರ ಉಂಡು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನೇಕೆ ಬರಂದ್ಲೇಕ ನಮ್ಮ ಜಾಗ್ರತೆ ಮಾಡ್ಕೊಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಅಲ್ಲ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಎಲ್ಲ ಬರ್ಪುಜಿ ಈಗ ಮಲ್ತನ ಮಿಸ್ಟೇಕ್ ಒಂದು ಆಂಡ ತೊಂದರೆ ಜಿ ಇತ್ತಾಂಡ್ಲ ಇರೋ ಗೊತ್ತಾನತ್ತ ನಾನಲ್ಲೊಂದ ಜಾಗ್ರತೆ ಮಾಡ್ಪಲೆ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪೇರ ಅಪ್ಪು ಇತ್ತೆ ಆ ವಿಪರೀತ ಬೇನೆ ಉಂಡು ಅಂಡ ಅವು ನರಕ್ಕೆ ತಾಗದ ನರಕ್ಕೆ ತಾಗಂಡಲ್ಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪಿಜ್ಜಿ ಜನಕುಲಿಗೆ ನನ್ನೊಂದು ತಪ್ಪು ಕಲ್ಪನೆ ಕೂಲಿ ಬತ್ತನ ಕೂಲಿ ದೆತ್ತು ಬಿಡ್ನಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪೇರ ಅಂದ ಕೂಲಿ ದೆಪ್ಪನ ಡಾಕ್ಟರ್ ಕೂಲಿ ದೆಪ್ಪನ ಡಾಕ್ಟರ್ನಾಗಲತ್ತ ಕೂಲಿ ದೆಪ್ಪುವೇರು ಅವು ತೀರಾ ಹಾಳಾದ ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನ ತಂದೆ ಇತ್ತ ಈರೆಗೆ ಬತ್ತನ ಬೇನದಿನ ಕೂಲಿ ಒರಿಪೋಲಿ ಅಯ್ಯ ದಾಲ ತೊಂದರೆ ಇಜ್ಜಂದು ಒರಿಪೋಲಿ ಜನಕ್ಕೂ ದಾನೆ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪುವೇರಿ ಐಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಒಂಜಿ ಚಿಕಿತ್ಸೆ ಉಂಡು ಬೇರು ನಾಳ ಚಿಕಿತ್ಸೆ ಅಂತ ಅನ್ಪೇರು ಈರೆಗೆ ವಿಶ್ವಾಸ ಇಪ್ಪ ವೈದ್ಯರ ನಡೆಗೆ ಹೋದು ಈರೆಗೆ ಏನಡ ವಿಶ್ವಾಸ ಇತ್ತನ ಏನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕುಲಿಗೆ ಓಡೆಗಲ ಡಾಕ್ಟರ್ ನಡೆ ಪೋಣ ದ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅನ್ಪೇರು ವಿಶ್ವಾಸ ಬೋಡು ವಿಶ್ವಾಸ ಇಜ್ಜಿನ ಡಾಕ್ಟರ್ ನಡೆ ಪೋಣ ಮರ್ದು ಗೋರ್ನಲ್ಲ ದೇತೊಂಡಾಗ ನಂಗೆ ಅದೊಂದು ವಿಶ್ವಾಸ ಬರ್ಪಿಜಿ ಒಂದೆಟ್ಟು ಗುಣವೈದ್ಯ ಗುಣವೈದ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರು ನಡೆ ಪೋದು ಸರಿಯಾದ ಇರೋ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕೆ ಸರಿಯಾದ ಎಕ್ಸ್ರೇ ಇತ್ತದ ಐಕೆ ಸರಿಯಾದ ಒಂಜಿ ಡಯಾಗ್ನೋಸಿಸ್ ಅಂದ್ ಅನ್ಪೇರು ಅಂಕಲ ವೈದ್ಯಕೀಯ ಭಾಷೆ ಅಯ್ಯ ಚಿಕಿತ್ಸೆ ಮಲ್ಪೇರ್ದು ಒಂಜಿ ಪರೀಕ್ಷೆ ಮಲ್ಪೇರು ಪರೀಕ್ಷೆ ಮಲ್ತದ ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಕೇನ್ಬೇಕು ಕೇನ್ ತೂದಾನಾಗ ಐಕೆ ಈ ರೀತಿದ ಚಿಕಿತ್ಸೆ ಮಲ್ಪೊಳ್ಳಿ ಈರ್ ಹಿಂಗ ಮೇಲ್ನೋಟಕ್ಕೆ ತೂನಾಗ ಈರ್ನ ಬೇನೆ ಉಂಡು ಬಣ್ಣಾಗ ಅವು ಹೆಚ್ಚಿನ ಅಂಶ ಬೇರು ನಾಳ ಚಿಕಿತ್ಸೆ ಮಲ್ತಂಡ ದಾನೆ ಮಲ್ಪಂಡ ಆಯ್ತ ಉಳಾಯ್ದ ಪಲ್ಪ್ ಬಂದ್ಪೇರ ನರನ್ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದ ರೂಟ್ ಕೆನಾಲ್ ಬೇರ್ದೊಳ ಒಂಜಿ ತೂತುಂಡು ಕೆನಾಲ್ ಇಪ್ಪು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೇ ಗೊತ್ತಿಪ್ಪು ಎರ್ಲೈನ ಕೊಂಬುಗಳ ಒಂಜಿ ಉಲಾಯ್ ಸಿರಿ ಇಂದಿಪ್ಪು ಆ ರೀತಿಡು ಐಕ್ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳೆ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಾಂಡ ಈರ್ನ ದುಂಬುದ ಕೂಲಿ ಅಂಚೆತ್ತರೆ ಅವೇ ಟೈಪು ನಿಕ ವಾ ರೀತಿದ ಬೇನೆ ಬರಂದ್ಲೇಕ ಸಂದರ್ಭ ಬರ್ಪುಡು ಅಂಚೆ ನನ ಲೇಟ್ ಮಲ್ಪಚ್ಚು ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನನಾಂಡಲ್ಲ ಇವರೇ ಜಾಗ್ರತೆ ಮಲ್ತದ ಅಯ್ನ ಚಿಕಿತ್ಸೆ ಮಲ್ಪಲೆ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ನತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅಂತಾರೆ ಆ ನೆತ್ತೇರು ಬರ್ಕೊಂಡು ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಕೊಂಡು ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆ ಕೂಡ ಡಾಕ್ಟರ್ ನಗಲ್ ಖಂಡಿತ ಸ್ಪಂದಿಸೋದು ಈರೆಗೆ ಕೊರ್ಪಣ ಅಂಚಿನ ಚಿಕಿತ್ಸೆ ಕೊರ್ಪೇರು ಖಂಡಿತ ಈರೆಗೆ ವಾ ರೀತಿದ ಕಾಯಿಲೆಲ್ಲ ಬರ್ಪುಜಿ ಅವೇ ನಮ್ಮ ಬಾಯಿ ಪಂಡ ಅವನ ಗೇಟ್ವೇ ನಮ್ಮ ದೇಹದ ಗೇಟ್ವೇ ನಮ್ಮ ಗೇಟ್ವೇ ಆಫ್ ಇಂಡಿಯಾ ಓಲ್ಡ್ ಬಾಂಬೆ ಉಂಡು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ವೇ ಬಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಕೊಂಡು ತುಯರೇ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಬೇಕು. ಕೂಲಿದ ಆರೋಗ್ಯವಾದ ಬಾಯಿದ ಆರೋಗ್ಯವಾದ ನೆಗ್ಲೆಕ್ಟ್ ಮಾಡ್ಬೇಕು. ಅಣ್ಣ ಈ ನೆಗ್ಲೆಕ್ಟ್ ಮಾಡ್ತಂದ ನಮ್ಮ ಉದರದ ರೋಗ, ಉದರ ಸಂಬಂಧಿ ಕಾಯಿಲೆಗಳು, ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು, ಬೇರೆ ಬೇರೆ ರೀತಿಯ ಬೇತೆ ಬೇರೆ ರೀತಿಯ ಕಾಯಿಲೆ ಬರ್ಕೊಂಡು, ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕಡೆ ಬರ್ಕೊಂಡು, ಬಾಯಿಡ್ ಉಂಟಾಕೊಂಡು ಒಂಜಿ ಇಪ್ಪು ನಂಚಿನ ಒಂಜಿ ರೋಗಾಣು, ಹೃದಯಗೂ ಕವಾಟದ ಮಿತ್ ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಎಲ್ಲ ಬಾಯಿದ ಸೀಕಡೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು, ಸಂಕ್ಷಿಪ್ತವಾದ ಮಾಡ್ಬಿಟ್ಟು ಬಾಯಿದ ರೋಗ ಒಂಜಿ ರೋಗಾಣುಡು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಅಂಚಿನ ಬಾರಿ ದುಷ್ಪರಿಣಾಮ ಮಾಡ್ಕೊಂಡು ಅಂಚಿನ ಕಾಯಿಲೆ ಬರ್ಕೊಂಡು. ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು, ಓ ಉಗೆರೆ ತಿನ್ಪಣ ಅಂಚಿನ ಆ ಮಾವು ತಿನ್ಪ ಐನ ತಿಂದಿದೆ ಬಾಯಿದ ಕ್ಯಾನ್ಸರ್ ಬರ್ಬೋದು, ಬಾಯಿ ಆಮಲ್ ಪೆರಾಪುಜಿ ಕೆಲವು ತೂದಿ ಪರ ಬಾಯಿ ಈಟೇ ಆಮಲ್ ಆ ಬಾಯಿ ಆಮಲ್ ಪೆರಾಪುಜಿ ಅಂಚಿನ ಪೂರ ಸೀಕಲು ಈ ದುಶ್ಚಟೊಟ್ಟು ಬರ್ಕೊಂಡು ಇಂಚಿನ ಮಾತ ಕಾಯಿಲು ಕೂಲಿದ ಮಾತ ಚಿಕಿತ್ಸೆ ಮಲ್ಪಣ ದಂತ ವೈದ್ಯರು ಬಂಡ ಆ ಟೋಟಲ್ ಓರಲ್ ಸರ್ಜರಿ ಇನ್ನೊಂದು ಓರಲ್ ಸರ್ಜರಿ ಪಂಡ ಆ ಕ್ಷೇತ್ರ ಆತ ವಾಸ್ತಾದುಂಡು ಅಂಚ ಪ್ರತಿವರಿಲ ಬಾಯಿದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ ಸರಿಯಾದ ಗಮನ ಹರಿಸನ ದಿನಕ್ಕೂ ಎರಡು ಸತಿ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ ಅಕ್ಲೆಗೆ ಸರಿಯಾದ ಕಾಂಡೆಲ್ಲ ರಾತ್ರಿ ಒಣಸಾದು ತಿಂದ್ರೆ ಐನೂರು ಸರಿಯಾದ ಬ್ರಷ್ ಮಾಡ್ತಂಡ ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ ಸಮರ್ಪಕವಾದ ಬ್ರಷ್ ಮಾಡ್ತಂಡ ಆ ರೀತಿದ ಬಾಯಿದ ಸೀಕಲ ಬರೆಯರ ಸಾಧ್ಯ ಜಿ ಆಯ್ತು ಒಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಡ್ಡ ರೀತಿ ಆಯರ ಸಾಧ್ಯ ಉಂಟು.
2: ಇದು ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲೆಗೆ ಕೆಲವು ಜೋಕ್ಲು ಕಂಡು ಹೋಗ್ಬೋದು ಕೂಲಿ ತಕ್ಕದನೆ ಕೂಲಿ ತಕ್ಕದ ಪಂಡ ಚಾಪರ್ಪನ ಹಿಂಚಿನ ಜೋಕ್ಲಿಗೆ ಇರ್ತದ.
1: ಸರಿ ಸರಿ ಭಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ. ಜೋಕುಲು ಕೆಲವು ಕೂಲಿ ಲೆಕ್ಕಲೆಕ್ಕ ಆಕ್ಷನ್ ಮಲ್ತದೆ ಪೊಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲಿ ಲೆಕ್ಕದ ಇಪ್ಪಿಜಾರು ಬಾಯಿ ಮುಕ್ಕಲ್ದು ಬತ್ತು ಚಾ ಬರ್ಬೇಕು. ಕೂಲಿ ಲೆಕ್ಕದ ಇಪ್ಪಿಜಾರು ಹೊರ ಮೋನೆ ಚಂಡಿ ಮಾಡ್ಬೇಕು ಬಾಯಿ ಮುಕ್ಕಲ್ ಬೇರೆ ಬರ್ಬೇಕು ಕೂಲಿ ಲೆಕ್ಕದ ಇಪ್ಪಿಜಾರು ಒಟ್ಟಾರೆ ಅಮಸರ. ಅಂಚನೆ ಕೆಲವು ಜೋಕುಲು ಚೂರು ದೆಕ್ಕಲೆಕ್ಕ ಮಾಡ್ಬೇಕು ಎದುರು ಮಾತ್ರ ದೆಕ್ಕಬೇಕು ಎದುರು ಮಾತ್ರ ದೆಕ್ಕಂಡ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳಿ ಬಾಯಿ ಪಾಡ್ಬೇರು ಉಬ್ಬಿಬೇರು ಬರ್ಬೇಕು ಎದುರುದ ಮಾ ಕೂಲಿ ಮಾತ್ರ ಇಂಚವರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇಕು ಪರಕ್ಕೆ ಸಂದಾವನೆ ಅನ್ಬೇಕಂತ ಅಂಜೆ ಪರಕ್ಕೆ ಸಂದಾದ ಬರ್ಬೇಕು ನೆಟ್ಟ ದಾನೆ ಅಪ್ಪಂಡ ಜೋಕ್ಲೇನೆ ಅಪ್ಪಮ್ಮೆ ಸುರೂಕು ಅಕ್ಲೇನೆ ಬಿಡ್ಬಿಡಂಟು ಆಯ್ತು ಅಪ್ಪಮ್ಮೆಲ್ಲ ಕೇರ್ ದೆತ್ತೋಡು ಜಾಗ್ರತೆ ದೆತ್ತೋಡು ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನು ಅಕ್ಲೇನೆ ಬಿಡ್ದು ಬಿಟ್ಬಿಡಂಟು ಬ್ರಷ್ ಪತ್ತೊಂದು ಅಕ್ಲ ಕೈಟ್ ಪತ್ತೊಂದು ಕೂಲ್ ಲೆಕ್ಕರೆ ಅಭ್ಯಾಸ ಮಾಡ್ಕೊಡ ಅಕ್ಲೇನೆ ಆಗ ಸರಿ ಅಭ್ಯಾಸ ಮಾಡ್ತದೆ ಬುಕ್ಕ ದಿನೋಲ ಅಕ್ಲ ಎದುರುಡು ಇಪ್ಪುಡು ಸುರೂಕ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲ ಎದುರುಡು ಅಕ್ಲ ಬ್ರಷ್ ಮಾಡ್ಬೇಕು ತೂಡು ಬುಕ್ಕ ನಿಕ್ಲಾತಿಗೆ ಬುಡ್ದು ಬುಡಿಯಾರಲ್ಲ ಅಕ್ಲ ಅಭ್ಯಾಸ ಅದಪ್ಪ ಪ್ರತಿ ವರಿಯಾಗಲ ಒಂಜಿ ಅಭ್ಯಾಸ ರೂಢಿ ಆಡ ಅವು ದುರಭ್ಯಾಸ ಆಡು ಎಡ್ಡ ಅಭ್ಯಾಸ ಆಡ ರೂಢಿ ಆಡ ಬುಕ್ಕ ಮನಸ್ಸು ಬುಡ್ಬೋಜಿ ಆಯ್ ಬುಡ್ಚಿನಲ್ಲ ಹೆಂಗ ಬ್ರಷ್ ಮಲ್ತಿಲ್ಲ ಆಗ ಸಮಾಧಾನ ಇಪ್ಪಿಜಿ ಅಂಚ ಆ ರೀತಿ ಜೋಕ್ಲೆಗೆ ನಮ್ಮ ಇಲ್ಲಿಡು ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲಿನ ತೂದ ಅಭ್ಯಾಸ ಮಾಡ್ಕೊಡು ಅಕ್ಲ ದೆಕ್ಕು ಜನ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ಕ ಒಂದು ರೂಢಿ ಆಯ್ ಬುಕ್ಕ ಅಕ್ಲಿಗೆ ದೆಕ್ಕುರಿ ದೆಕ್ಕು ಜನ ದಾನೆ ಅಪ್ಕೊಂಡ ಬಾಯಿಡ್ ಪ್ಲಾಕ್ ಅನ್ನು ಬತ್ತೊಂಡು ಸುರುಕು ಕೊಂಚ ಅಂಟು ಅಂಟು ಆಗ್ರದ ಲೆಕ್ಕ ಸುರುಕು ಬತ್ತೊಂಡು ನಿಧಾನವಾದ ಆ ಅಂಟು ಪತ್ತು ನಾವು ಗಟ್ಟಿ ಹಾಕೊಂಡು ಕ್ಯಾಲ್ಸಿಫಿಕೇಶನ್ ಅಂತಾರೆ ಬಾಯಿಡ್ ಇಪ್ಪನ ದುಳ್ಳು ರಸೋದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೊಂಡು ಗಟ್ಟಿ ಆಯ್ನದು ಬುಕ್ಕ ಅಯ್ನ ದೆಕ್ಕರೆ ಹಾಪುಜಿ ಅವು ಕೂಡ ಒಸಡುಗು ಸಂಬಂಧಪಟ್ಟ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪುಣ ಬುಕ್ಕ ವಿಪರೀತ ರಕ್ತಸ್ರಾವ ಹಾಕೋಣ ಬುಕ್ಕ ಕೂಲಿ ಎಡಿಡ್ದಲ್ಲ ಸೇರೋಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಕೋಣ ಕೂಲಿ ಹೊಟ್ಟೆ ಹಾಪಣ ಹೆಂಚಮಂಡ ಅಲ್ಪ ಸೇರ್ದಾನಾಗ ಒಂದು ರಾಸಾಯನಿಕ ಕ್ರಿಯೆ ಹಾಕೋಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡೋಣ ಉರುಗುವಿಕೆ ಅನ್ನೋ ಬರೀಕೆ ಅಪಗದಾನೆ ಹಾಕೊಂಡ ಐಟೊಂದು ಮಂಜಿ ಐಟೊಂದು ಆ್ಯಸಿಡ್ ಉತ್ಪತ್ತಿ ಹಾಕೋಣ ಆಮ್ಲೀಯ ಒಂದು ದ್ರವ ಉತ್ಪತ್ತಿ ಆಗೋದು ಆ ಆಮ್ಲ ಈ ಕ್ಯಾಲ್ಸಿಯಂ ವೈಪುಣ ಅಂತ ಶಕ್ತಿ ಒಂಜಿ ಆಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ನಾವು ಒಂದು ಬರ್ತಾನೆ ಮೆತ್ತೆನ ಅಂಚನೆ ನೆಟ್ಟು ಕ್ಯಾಲ್ಸಿಯಂ ಉಂಟು ಕೂಲಿಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪಣ ಆ ಕ್ಯಾಲ್ಸಿಯಂ ಊರಾಯ್ದು ಪಿದೈ ಬತ್ತನ ಕೂಲಿ ವೀಕ ನಿಧಾನ ಅವ್ಕೆ ವೀಕ್ ಆದ ಅಲ್ಪ ಕೂಲಿ ತುಂಡ ಅಪ್ಪ ಕುಂಬಾಯ್ಲೆಕ್ಕ ಅಪ್ಪ ತುಂಡ ಏನಿದೆ ಬುಕ್ ಅಲ್ಪ ಹೊಟ್ಟೆ ಅಪ್ಪ ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲಡ್ ಎನಾಮಲ್ ಗಟ್ಟಿ ಪುಣ್ಣು ಎನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಆತ ಗಟ್ಟಿ ಆಯ್ನ ಆತ ಫಾಸ್ಟ್ ಅವು ಪ್ರೊಸೀಡ್ ಆದು ಕೂಲಿದಾಯ್ತು ಕೂಲಿದ ಸಿರಿ ಯಾರೇ ಕಡೆ ಬರಲೇ ಕೊನೆ ಪಲ್ಪಗೆ ಹೋಗೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಹಾಕೋಣ ಅಪ್ಪಗ ಜನಕ್ಕೂ ರಾಗ ಮಾಡಬೇಕು ವಾ ಬೇನ ಅಂಡಲ್ಲವಪ್ಪ ಕೂಲಿದ ಬೇನ ತಿಂದು ಅಂಚ ಕೂಲಿ ದೆಕ್ಕನ್ನಿರ್ದಾದೇ ಒಂದು ಪೂರ ಇದು ಸಮಸ್ಯೆ ಶುರು ಆಗ್ಬೇಕು ಜೋಕ್ಲೆಗೆ ಇರಬಾರ್ಲೆ ಕೊನೆ ಜೋಕ್ಲೆಗೆ ದಾನೆ ಅಲ್ಪಂಡ ಸುರುಕ ಅಪ್ಪಮ್ಮೆ ಕ್ಯಾರ್ದಿತ್ತು ದೆಕ್ಕುಜೇರು ಅಕ್ಲಿಗೆ ಅಭ್ಯಾಸ ಮತ್ತು ರೂಢಿಸದ್ಬೋದು ಹೋಗ ತನ್ನ ತೀಯಕ್ಕೆ

0: ಸರಿಯಾದ ರೀತಿಯ ಬ್ರಷಿಂಗ್ ಟೆಕ್ನಿಕ್, ಸರಿಯಾದ ರೀತಿಯ ಬ್ರಷ್ ಮಲ್ಪನ ಒಂಜಿ ವಿಧಾನನೆ ಕೂಲಿ ಬೇಣಲೆ ಬರ್ಪು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಅಲ್ಪ ಆಹಾರ ಕಣ ಉಂತಿರ ಸಾಧ್ಯ, ಸರಿಯಾದ ರೀತಿಯ ಬ್ರಷ್ ಮಲ್ತನ ಆಹಾರ ಕಣ ಉಂತಿಜಿದಂಡ ಅಲ್ಪ ಬುರುಗುಕೇನ ಫರ್ಮೆಂಟೇಷನ್ ಆದ ಅದಲ ಆ ಕೂಲಿ ಒಟ್ಟೆಪ್ಪಣ ಚಾನ್ಸ್ ಇಜ್ಜಿ, ಅದನ್ನ ನಿಜ್ಜಿ ಬಾಪುನಂಜಿನ ಸಾಧ್ಯತೆ ಇಜ್ಜಿ, ನೆತ್ತೇರು ಬರ್ಪುನಂಜಿನ ಸಾಧ್ಯತೆ ಇಜ್ಜಿ, ಅಂಚೆ ಆಯ್ದಿಂದ ಆ ರೀತಿಯ ರೋಗ ಬರೆಯಲ್ಲದಲ್ಲ ಸಾಧ್ಯ ಇಜ್ಜಿ.
1: ಕೆಲವರು ಬ್ರಷ್ ಮಲ್ತದ ಬ್ರಷ್ ನಾಯಿ ತುಚ್ಚಲಕ್ಕಾದ ಇಂದು ಈ ಒಂದು
0: ಸಾಮಾನ್ಯವಾಗ ಆಗ್ಲಿ ಬ್ರಷ್ ಮಲ್ಪುಣೇಟ್ ಇಪ್ಪುಡು ತುಲೆ ಜನಕುಲು ಬುಕ್ಕೊಂಜಿ ಜನಕುಲೇ ದುರಭ್ಯಾಸ ಉಂಡು. ಕಾಂಡ ಲಕ್ಕೀರು ಲಕ್ಕಿ ಬೆಟ್ಟಿಗೆ ಪೇಸ್ಟ್ ಮತ್ತೆ ಬ್ರಷ್ ಒಂಜಿ ಆತದ ಪೇಸ್ಟ್ ಪಾಡಿಯರು ಒಂಜಿ ಗಂಟೆ ಆ ಬ್ರಷ್ ಬಾಯ್ಡಿ ಪಾಡಿಯರು ಆಗ್ಲು ಬೈದೊಳೆ ಪಾಡಿಯರು ದೆಕ್ಕಿಯರು ಪೇಪರ್ ಓದಿರು ಅಪ್ಪಗಾಯಿನ ಪೇಪರ್ ಓದಿನ ದೆಕ್ಕು ಜೇರು ಅಗ್ಗಿ ಬರೀನಿ ತಿರುಗುಬೇರು ವಾಕಿಂಗ್ ಬೈಲಕ್ಕೆ ಹೋಗ್ಬೇರು ಅಪ್ಪಲ ಅಗ್ಗಿ ಓದಿ ಹೋಗ್ಬಿರಿ ಕೂಲಿ ದೆಕ್ಕು ಜೇರು ಅಕ್ಕ ನನ್ನ ಪಾತ್ರ ಇರ್ಬೇರು ಅಪ್ಪಗಳ ಅಗ್ಗಿಬೇರು ಕೆಲವು ಪುಂಜನಗಳ ಅಭ್ಯಾಸ ಉಂಟು ಅಯ್ಯ ಪಾಡೋದು ಅಟ್ಟಿಲ್ಲ ಕೂಡ ಬೋದು ಅಡುಗೆ ಮಾಡ್ಬೋದು ನಾನೇ ಮಂಡ ಐಟೇಂಜೇ ಮಾಡ ಒಂಜಿ ಆ ವಸ್ತು ನಮ್ಮ ಒಂಜಿ ದುರ್ಗಂಧ ಇಪ್ಪುಡು ಇಡೀ ರಾತ್ರಿದ ಒಂಜಿ ಫರ್ಮೆಂಟೇಷನ್ ಆಯ್ನ ಒಂಜಿ ರೋಗಾಣು ಪೌಪುರ ರಟ್ಟುಂಡು ನಮ್ಮ ಅಡುಗೆ ಮಾಡ್ಬೇಕಾಗ ರಟ್ಟುಳು ಪಾತ್ರನಾಗ ರಟ್ಟುಳು ಪೇಪರ್ ಓದಿನಾಗ ಒಂಜಿ ಅಸಹ್ಯ ಅವು ಜನಪ್ರಿಯದಾನೆ ಕೆಲವು ದುರಭ್ಯಾಸ ಉಂಟು ಪೋಣಗಳು ಎಡಣ್ಣ ಪಾತ್ರೆ ಒಂದು ಅಂತಂಡು ಬುಕ್ ಆಯ್ನ ಬಾಯ್ದಿ ಒಂದು ಪಾತ್ರೆ ಉಂಟು ಈ ರೀತಿ ಸರಿಯಾದ ರೀತಿ ಬ್ರಷ್ ಮಲ್ತನ ಅವು ಈ ಪಣ್ಣಿ ನಾಯಿ ತುಚ್ಚಲಕ್ಕ ಅಂದ್ಕೊಂಡು ತನ್ ಚಾಪುಚು ಒಂದು ನಾಯಿ ತುಚ್ಚಿನ ತಕ್ಲೆ ತುಚ್ಚಿನ ಆಯ್ಕೆ ಅಕ್ಕಿನ ಅಗ್ಗಿ ಅಗ್ಗಿ ಅಗ್ಗಿದ್ದು ಅಯ್ನ ಪೂರ ಹಾಳು ಮಲ್ತು ಬಿಡ್ತು ಅವು ದುರಭ್ಯಾಸ ಐದು ನಿಮಿಷ ಬ್ರಷ್ ಮಲ್ತನಲ್ಲೇ ಬೇಸಿಂದ ಅಲ್ಪ ನನಗೆ ಕರೆಕ್ಟ್ ಉಂತಲೇ ಸರಿಯಾದ ರೀತಿ ಮಿತ್ತು ತಿರ್ತು ವರ್ಟಿಕಲ್ ಬ್ರಷಿಂಗ್ ಮಾಡ್ತಾರೆ ಮಿತ್ತು ತಿರ್ತು ಬ್ರಷ್ ಮಾಡ್ತಾರೆ ಹೊರಿಸಾಂಟಲ್ ಬ್ರಷಿಂಗ್ ಅಂತ ವರ್ಟಿಕಲ್ ಬ್ರಷಿಂಗ್ ಮಾಡ್ತದ ಸೈಡ್ಗೆ ಅಂಚಿ ಇಂಚಿ ಉಳಾಯ್ದ ಬುಡಕ್ಕೆ ನಾಲಗೆದ ಪೂರ ಸೈಡ್ ಐನು ಪತ್ತು ನಿಮಿಷ ಬ್ರಷ್ ಮಲ್ತನ ಏನ ಬ್ರಷಿಂಗ್ ಟೆಕ್ನಿಕ್ ಬ್ರಷಿಂಗ್ ವಿಧಾನ ನಾಲಗೆದ ಪೂರ ಸೈಡ್ ಐನು ಪತ್ತು ನಿಮಿಷ ಬ್ರಷ್ ಮಲ್ತನ ಏನ ಬ್ರಷಿಂಗ್ ಟೆಕ್ನಿಕ್ ಬ್ರಷಿಂಗ್ ವಿಧಾನ ಮುಗಿಪುಡು ಅವತ್ತಂದೆ ಇಂಚಿನ ಒಂಜಿ ಕೆಲಸ ಮಲ್ತೊಂದು ಮಂಡೆ ಹೋಲ ಬಾಯಿ ಬ್ರಷ್ ಮಲ್ತೊಂದು ಅಂಚಿ ಇಂಚಿ ಪೋಂಡ ಅರ್ಧ ಗಂಟೆ ಹತ್ತು ಒಂಜಿ ಗಂಟೆ ಬ್ರಷ್ ಮಲ್ತನಲ್ಲ ಬಾಯಿ ಕ್ಲೀನ್ ಆಪುಚು ಅಂಚಾದಿ ಪುಣ ಆ ರೀತಿಯ ಬ್ರಷ್ ಮಲ್ಪನೆಟ್ಟು ಮಾತ್ರ ಆ ಬ್ರಷ್ ಹಾಳಾಗ್ತದೆ.
1: ಬೊಕ್ಕಲ ಒಂಜಿ ಇಂಚಿನಾಗೈತೆ ನಮ್ಮ ಕೆಲವು ಜೋಕುಲ್ ರತು ಒಂದಲ್ಲ ತೆಟ್ಟು ಕೂಲಿ ಬರ್ಬಾಂಜಿನ ಈ ತೆಟ್ಟು ಕೂಲಿನ ತಡೆಪೂಲಿ ಅಂಚ ಅದನ್ನ ಅದಕ್ಕೆ ಜೀಪ ತಿಂಪು ನಡೆದಾದ ಅದನ್ನ ಪರಿಣಾಮ ಉಂಟ
0: ಚೆಟ್ಟು ಕೂಲಿಗೂ ಸುಮಾರು ಜೋಕ್ಲೆಗೆ ಚೆಟ್ಟು ಕೂಲಿ ಅವಳು ಎದುರು ಜಾಸ್ತಿ ಬರ್ಬೇಕು ಹೆಚ್ಚಾದ ಬಂಡ ಬಾಟಲ್ ಫೀಡಿಂಗ್ ಅಂತ ಮನ್ಪೇರಿ ಎದೆ ಹಾಲು ಕುರ್ನೇದು ಬುಕ್ ಒಂದು ಸಮಯದ ಬುಕ್ ಅಲ್ಲ ಈ ಜೋಕ್ಲೇಗೆ ಅಕ್ಕಲೆ ಮಣಿ ಪಂದ ಕುಳೆ ಬಾಟ್ಲ್ ಫೀಡಿಂಗ್ ಮಲ್ಪೇರೆ ಕೊಂಚ ಆತ ಸಕ್ಕರೆ ಮಾಡ್ಬೇಕು ಸ್ವೀಟ್ ಜೋಕ್ಲೇನು ಮಣಿ ಪಂದ ಕುಳೆರ ಬೋದ ಆಯ್ನಾತ ಜೋಕ್ಲೆಗೆ ಏತ್ ಜಾಸ್ತಿ ಸಮಯ ಎದೆ ಎದೆ ಹಾಲು ಅಪ್ಪನೇ ಪೇರು ಕೊರ್ನೆಡ್ ಬಾಟ್ಲ್ ಫೀಡಿಂಗ್ ಆಯ್ನಾತ್ ಅವಾಯ್ಡ್ ಮಲ್ತನೆ ಎಡ್ ಒಂಜು ವೇಳೆ ಕೊರ್ನಲ್ಲ ಒಂತ ಕೊರತು ಕೊರ್ದು ಬಾಯಿ ಕ್ಲೀನ್ ಮಲ್ತ ಬಾಯಿ ಬುಡೋಳು ಈ ಅಪ್ಪೆರ್ಲು ದಾನೇ ಅಲ್ಪೇರು ಉಂಡ ಬಾಯ್ಡ್ ಪಾಡ್ದು ಬಿಡ್ಪೇರು ಬಾಲೆ ಜಿತೋಂದು ಆಯ್ನ ಬಾಯ್ಡ್ ಪಾಡೋಂದು ಎಪ್ಪು ನಿದ್ರೆ ಎಡ್ಲ ಬಾಯ್ಡ್ ಎಪ್ಪು ಅಪ್ಪ ದಾನೇ ಅಪ್ಪು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ವಿತ್ ಟೀತ್ ಈ ಶುಗರ್ ಚೀಪೆದ ಕಾಂಟ್ಯಾಕ್ಟ್ ಇಪ್ಪುನಾಗ ಅವು ಅಲ್ಪನೆ ಯಾನೆ ಎಕಡ ಪಲ್ನೆ ಕೊನೆ ಅವು ಫರ್ಮೆಂಟೇಷನ್ ಆದ ಈ ಕೂಲಿ ವೀಕ್ ಅವನ್ಕೋ ಸ್ವೀಟ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇತ್ತಂಡ ಅವು ಉಂದಾವು ಅಂಚಿನ ಬುಕ್ಕ ಈ ಜೋಕ್ಲೆಗೆ ಅವಳೈತೆ ಶಾಲೆಯಲ್ಲಿಡೆ ಜಾಸ್ತಿ ಹೊರಗೆ ಇಲ್ಲ ಕೊಡ್ತೀನಿಲ್ಲ ಶಾಲೆ ಇಡು ಮಕ್ಕಳ ಹುಟ್ಟು ಹಬ್ಬ ಅವು ಒಂದೊಂದು ಪಣ್ಣು ದಿನಕ್ಕೊಂದು ದಿನ ಚಾಕ್ಲೇಟ್ ಕೊಡ್ಪುಣ ಅಂಚಿನ ಒಂದು ಅಭ್ಯಾಸದ್ದಾದ ಜಾಸ್ತಿ ಜೋಕ್ಲೆಗೆ ಈ ಸ್ವೀಟ್ ತಿನ್ಪುಣ ಅಭ್ಯಾಸ ಜಾಸ್ತಿ ಏನೈತಾದ ಅವು ಜಾಸ್ತಿ ತೊಂದರೆ ಹಾಕೋಣ ಆ ರೀತಿದ ಒಂಜಿ ತೊಂದರೆ ಇದ್ದಾದ ಎಲ್ಲಿಯ ಜೋಕ್ಲೆಗೆ ಚೆಟ್ಟು ಕೂಲಿದ ಒಂದು ಸಮಸ್ಯೆ ಜಾಸ್ತಿ ಬರ್ಕೊಂಡು ಚಿಟ್ಟು ಕುಲದ ಸಮಸ್ಯೆ ಎಲ್ಲ ಜೋಕ್ಲೆ ಜಾಸ್ತಿ ಬುಕ್ಕಲೊಂಜಿ ಮಂಡ ಡೆಸಿಡಿಯಸ್ ಟೂತ್ ಹಾಲು ಹಲ್ಲು ಪರ್ಮನೆಂಟ್ ಟೀತ್ ದಾತ್ ಶಾಶ್ವತ ಕೂಲಿ ಉಂಡತ್ತೆ ಐತಾತದಲ್ಲ ಸ್ಟ್ರಾಂಗ್ ಅತ್ ಗಟ್ಟಿ ಅತ್ ಬೇಗ ಈ ಸ್ವೀಟ್ ಇಂಚಿನ ತಿಂದನ್ನ ಬೇಗ ಹಾನಿ ಆಪು ಆಂಡ ಐದು ಬುಕ್ ಅವು ಕೂದು ಬರ್ಪಣ ಕೂಲಿ ನಮ್ಮ ಆಯ್ನತ್ ಜಾಗ್ರತೆ ಆಗ ಏತ ಜಾಗ್ರತೆ ಮಾಡ್ತಾನೆ ಆತ ಬುಕ್ ಬರ್ಪಣ ಆ ಕೂಲಿ ಚೆಟ್ಟು ಕೂಲಿ ಆಡಲ್ಲ ಒಂದು ಯಾವ ವರ್ಷನಾಗ ತಾಳ್ದು ಬೋಪು ತಾಳ್ದು ಬೋದು ಭತ್ತನ ಕೂಲಿ ಜಾಗ್ರತೆ ಮಾಡ್ಬೋದು ಇನ್ನು ಇಂಚ ಜಾಗ್ರತೆ ಮಾಡ್ಬೋದು ಚೆಟ್ಟಿ ಕೂಲಿ ಆವಂದ ಲೆಕ್ಕ ಏನೇನು ಪಲ್ಲೆ ಬಾಟ್ಲ್ ಫೀಲ್ಡಿಂಗ್ ಬುಕ್ಕ ಈ ಚಾಕ್ಲೇಟ್ ಕಂಟಿನ್ಯೂಸ್ ಚಾಕ್ಲೇಟ್ ಅವಳ ಈ ಅಂಟು ಚಾಕ್ಲೇಟ್ ಕೊರ್ಪಣೆ ಅವಾಯ್ಡ್ ಮಾಡ್ತಲ್ಲ ಬುಡ್ದು ಬುಡ್ಡ ಖಂಡಿತ ಅದಾವ ತೊಂದರೆ ಬರ್ಪಿಸಿ
1: ಈ ಬಾಲಲ್ಲಿಗೆ ಮಿರೆಪೇರೆ ಅಪ್ಪ ಕೊರಡು ಕಂಪನಿ ಒಂದು ಕೆಬಿ ಪಾತ್ರ ಅಲ್ಲ ನಮ್ಮ ಅಪ್ಪ ಅಲ್ಲೂ ಅಯ್ಯ ಪಾಲನೆ ಮನ್ಪರಂದು ಎನ್ನೀಗ ಡಾಕ್ಟ್ರೆ ಬುಕ್ಕ ಎಂಜಿನ ಮನಗಿ ಕೂಲಿದ ಒಟ್ಟು ಆರೋಗ್ಯ ಕಾತು ಅಂದ್ರೆ ನಮ್ಮ ದಿನನಿತ್ಯ ಅವೆ ಕೂಲಿ ಬ್ರಷ್ ಮಲ್ಪನ ಇದು ಸರಿಯಾದ ವಿಧಾನ ಬೋರ್ಡ್ ಬಂದರೆ ಅಮಸರಡು ಕೂಲ್ ದೆಕ್ಕುನ ಕೆಲವರು ಮೌನ ಮಾತ್ರ ದೆಕ್ಕುನ ಬಂದ್ರೆ ಕೂಲಿ ದೆಕ್ಕು ಬೇತ ಹೆಂಚಿನ ಪನ ಇಷ್ಟಪಡ್ತಾರೆ ನಮ್ಮ
0: ಒಂದು ಪೂರ ಪ್ರಿವೆನ್ಷನ್ ಆಯ್ನ ಜಾಗ್ರತೆ ಮಾಡ್ಕೊಡು ಎಲ್ಲಿಯ ಜೋಕ್ಲೆಗೆ ಅಪ್ಪಮ್ಮ ಹೆಂಚೆ ಜಾಗ್ರತೆ ಮಾಡ್ಕೊಡು ಮಂಡ ಕೂಲಿ ಹುಟ್ಟಿರದು ಉಂಬೆ ಆಯ್ನಾತ್ ಸತ್ವಯುತವಾದ ಆಹಾರ ಯಾನೆ ಕಡೆ ಎದೆ ಹಾಲು ದಯಗೂಡ ಮಂಡ ಎದೆ ಹಾಲು ಒಂದು ಸಮತೋಲಿತ ಆಹಾರ ಐಟ್ ಮಾತಾ ರೀತಿದ ಒಂಜಿ ಅಂಶ ಕಬ್ಬಿಣದ ಅಂಶ ಆಗಲಿ ಕ್ಯಾಲ್ಸಿಯಂ ಒಂಜಿ ಯುಕ್ತ ಮಿನರಲ್ಸ್ ಅವು ಇಪ್ಪಡು సమప్రమాణం ఉండు అంచి ఆయన జాస్తి సేవిసండ కూలికి పోటిన అంచిన కాల్షియంలా యథేచ్ఛవత్తికుం నమ్మ బాకీ ఆర్టిఫిషియల్ అది కొరుకునేది అదా ఇది జాస్తి తిక్కును అవ్వతనే బుక్కల కాల్షియం సప్లిమెంట్ అని తిక్కును కాల్షియం ట్యాబ్లెట్ తిక్కును అవి ఎల్లే ప్రయాడే పండు కూలి బరియర్ దుంబే పర్మనెంట్ కూలి బరియర్ దుంబే ఆయన కొరండా అవి జాస్తి ఆయన పోయితుండు అబ్జార్బ్ అవ్వ కూలి బత్తి బుక్క నమ్మ

0: ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊರಂಡ ಆತ ಪರಿಣಾಮ ಆಪುಜಿ ಎಲುಕು ಪುರ ಹೋಯ್ತು ನಮ್ಮ ಕಾಯಿಕಾರದ ಎಲು ಪುರ ಗಟ್ಟಿ ಆಪುನ ತಂದೆ ಕೂಲಿಗೆ ಸರಿಯಾದ ಕ್ಯಾಲ್ಸಿಯಂ ತಿಕ್ಕೋಡ್ನಂಡ ಎಲ್ಲಿಯ ಪ್ರಾಯಡು ಆಯ್ನ ಅತ ಹೆಚ್ಚ ಸಮ ಪ್ರಮಾಣದ ಕ್ಯಾಲ್ಸಿಯಂ ಯುಕ್ತ ಆಹಾರ ಕೊರಂಡ ಅಕ್ಕನ ಕೂಲಿ ಗಟ್ಟಿ ಆದ್ಬಾಪು ಡಿಕ್ಯಾಲ್ಸಿಫಿಕೇಶನ್ ಆಪುನ ಪುರ ಕಮ್ಮಿ ಆಪುನ ಎನಾಮಲ್ ಹೈಪೋಪ್ಲೇಸಿಯ ಅಂಚಿನ ಪೂರ ಕೆಲವು ರೋಗಗಳು ಇಲ್ಲ ಪಂಡ ಕ್ಯಾಲ್ಸಿಯಂ ಕಮ್ಮಿ ಆನಗ ಕ್ಯಾಲ್ಸಿಯಂ ಕೊರತೆ ಕೂಲಿ ವೀಕ್ ಆಗ್ಬೋದು ಕೂಲಿದ ಎನಾಮಲ್ ಉಂಟು ಟೊಪ್ಪಿ ಲಕ್ಕದು ಒಬ್ಬರು ಅಂಚಿನ ಕೆಲವು ಸೀಕಲ್ಲೂ ಇಲ್ಲ ಆತ ವೀಕ್ ಇಪ್ಪುಡು ನಮ್ಮ ಕ್ಯಾಲ್ಸಿಯಂ ಏತು ಜಾಸ್ತಿ ತಿಂದ ಎಲ್ಲಿಯ ಪ್ರಯೋಗ ನಮ್ಮ ಜಾಸ್ತಿ ನೆಡ್ದಾಲ್ ತೊಂದ್ರೆ ಇಜ್ಜಿ ನಮ್ಮ ದೇಹಕ್ಕೆ ಏತು ಕ್ಯಾಲ್ಸಿಯಂ ಬೋಡ ಅತೇ ಹೋಯ್ತುಂಡು ಅವದಲ್ಲ ಮೆಡಿಸಿನ್ ಆತ ಸಪ್ಲಿಮೆಂಟ್ ಇದೆ ಗೊತ್ತಂತೆ ಕಬ್ಬಿಣದ ಅಂಶ ಅಲ್ಲ ಕ್ಯಾಲ್ಸಿಯಂ ಅಂಶ ಪೂರ ಸಪ್ಲಿಮೆಂಟ್ ನಮ್ಮ ದೇಹ ಪೂರಕವಾಯ್ನ ಅವು ನಂಗ ದೇಹಕ್ಕೆ ಏತು ಬೋಡ ಅದೇ ಹೋಯ್ತುಂಡು ಅಂಚ ಅವು ಜಾಸ್ತಿ ಏತು ನಮ್ಮ ದೆತ್ತೋಂಡ ಆತ ನಮ್ಮ ಕೂಲಿ ಈ ದಂತ ಭಕ್ತಿ ಅಯ್ನಾತ ಸ್ಟ್ರಾಂಗ್ ಆಗ್ಬೋದು ಕೊರ್ಲುದ ದಂತ ಭಕ್ತಿ ಇದ್ರೆ ನಮ್ಮ ಒಂಜಿ ಮೋನೆಗಳ ಲುಕ್ಕು ಬರ್ಬೋದು ಸರಿಯಾದ ಆಹಾರ ತಿನ್ನಿರ್ಲಾಕೊಂಡು ನಮ್ಮ ಸ್ಪೀಚ್ ನಾವು ಪಾತ್ರನೆಲ್ಲ ಶುದ್ಧ ಇರ್ಬೋದು ಟೋಟಲ್ ಕೂಲಿ ಸರಿ ಇದ್ದಿಂದ ಬಾಯಿ ಸರಿ ಇದ್ದಿಂದ ನನ್ನ ವ್ಯಕ್ತಿತ್ವನೇ ಒಂದೇ ಕುಂಠಿತ
1: ಬಹುಶಃ ಇರ್ನ ಪಾತ್ರಕ್ಕೆ ಅನ್ನಗ ಕೂಲಿ ಶುದ್ಧ ಇತ್ತಂಡ ಪಾತ್ರಲ ಶುದ್ಧ ಉಪ್ಪುಂಡು ಪನ್ಪ ನಾವು ತೆರೆದು ಬರ್ಕೊಂಡು ಡಾಕ್ಟರ್ ಅಕೇರಿ ಒಂಜಿ ಪ್ರಶ್ನೆ ದಾದವನ್ನ ನಮ್ಮ ಕೂಲಿ ತಾಲೊಂದು ಉಪ್ಪಿನಂಚಿನಕ್ಲಿ ಪ್ರಾಯದಕ್ಕೂ ಈ ಕೂಲಿದ ಬಗ್ಗೆ ದಾದ ವಿಶೇಷ ಗಮನ ಕೊರೋಣ
0: ಪ್ರಯತ್ನಗಳು ಬಂಡ ಕಂಪ್ಲೀಟ್ ಕೂಲಿ ಪೋಯಿನ
1: ಕೂಲಿ ತಾಲೊಂದು
0: ಸಾಮಾನ್ಯ ಅಜ್ಪುರ್ ಸೊದ್ ಬುಕ್ಕ ಅವು ವಯಸ್ಸದ ಸಮಸ್ಯೆ
1: ಕೂಲಿ ಇಜ್ಜಿಂಡಲ್ಲ ನಿಜಿನ್ ಇನ್ನು ದಿಕ್ಕುನ ಈ ಬಗ್ಗೆ ಇಟ್ಟಿದ್ದಲ್ಲ ಪನ್ಲಿ
0: ಇತ ಕಂಪ್ಲೀಟ್ ಕೂಲಿ ಪೋದಿತ್ತಿಂಡಲ್ಲ ಕೂಲಿ ನಿಜ್ಜಿನ ಸಾಮಾನ್ಯವಾದ ಸಾಲ್ಟ್ ವಾಟರ್ ಬಂಡ ಉಪ್ಪು ನೀರು ದಿಕ್ಕಂಡ ಯಾವ ಸರಿಯಾದ ಮಸಾಜ್ ಮಲ್ತಕ್ಕೆ ದಿಕ್ಕಂಡ ಒಕ ಬಾಯ್ದ ನಾಲ ಇಡಿತ್ನ ಅಗ್ರನ್ ಕ್ಲೀನ್ ಆದಿತ್ತಂದ ಯಾವ ಈಗ ಟಂಗ್ ಕ್ಲೀನರ್ ಎಡ್ಡೆನ ವಸ್ತು ಹತ್ತಿಕೊಂಡು ಅವತ್ತನ್ನ ಹಳ್ಳಿ ನಮ್ಮ ಈ ಸೊಪ್ಪುದ ಆ ನಾರಡಿ ಗೀರ್ಂಡಲ್ಲ ಅವು ಪೋಕುಂಡು ಆ ನಾರಡಿ ಇಪ್ಪುನ ಒಂಜಿ ದ್ರವ ನಾಲಗೆ ತಗೊಂಡು ಅವು ಕಲರ್ಡ್ ಉಂಡು ನಮ್ಮ ಅಗ್ರ ಉಂಡತಿ ಕ್ಲೀನ್ ಅದು ಪೋಕುಂಡು ಆಯ್ ರೀತಿ ಬ್ರಷ್ ಮಾಡ್ಕೊಳ್ಳಿ ಬುಕ್ಕ ಅಕ್ಲೆ ಶಾರೀರಿಕವಾದ ಸದೃಢ ಆದುಲ್ಲೇರು ಅಕ್ಲಿಗೆ ನಲ್ಲ ಒಂಜಿ ಸೆಟ್ ಮಾಲ್ತಂಡ ಅಕ್ಲೆ ಅಗ್ನಂಚಿನ ಸಾಮರ್ಥ್ಯ ಇತ್ತಂಡ ಬುಕ್ಕ ರಿಜ್ ಇಂದ ಅನ್ಪೇರು ಆ ಕೂಲಿ ಪೋಯಿನ ಬುಕ್ಕ ರಿಜ್ ಇಂದ ಆ ಭಾಗ ಗಟ್ಟಿ ಇತ್ತಂಡ ಕಂಪ್ಲೀಟ್ ಡೆಂಚರ್ ಪೂರ್ಣ ಪ್ರಮಾಣದ ಕೂಲಿದ ಸೆಟ್ ಕೊರಿಯರ್ ಹಾಕೊಂಡು ಅಕ್ಲಿ ಅವು ಏತು ಪೊರ್ಲು ಮಲ್ಪರ ಹಾಕೊಂಡು ಮಾಡ ದುಂಬುದ ಕೂಲಿದಲ್ಲಿ ಕೋಣೆ ಅಕ್ಲಿಗೆ ಮಲ್ತದ್ದು 90% ಮೊದಲಿ 100% ಅಂದು ಯಾನ ಪನ್ಪಿಜಿ ದಯವಂಡ ನ್ಯಾಚುರಲ್ ಇಸ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್ ಆಂಡ ಸರಿಯಾದ ಅಭ್ಯಾಸ ಮಲ್ತದ ಆ ಕೂಲಿದ ಸೆಟ್ ಕೊರ್ಂಡ ಅಕ್ಲ ಮುಖತ್ತ ಅಕ್ಲ ಒಂಜಿ 10 ಕಮ್ಮಿ ಆಯ್ಲಿಕ್ಕೆ ತೋಚು ಆ ಮುಖ ಬಹಳ
1: ಒಂಜಿ ಮಾಹಿತಿ ಕೊರೋಡು ಡಾಕ್ಟ್ರೆ ನನಗೆ ಕೃತಕ ಕೂಲಿ ಇತ್ತನ ವಾರಿ ತಿಳಿದು ತೂವೊಂದು ಪುಡೆ
0: ಕೃತಕ ಕೂಲಿ ಇತ್ತನಾಕಲೆ ಅಯ್ನ ಈ ಸಂಪೂರ್ಣ ಪೂರ್ಣ ಪ್ರಮಾಣ ಸೆಟ್ ಫುಲ್ ಸೆಟ್ ನಂಡ ಅವು ದೀಪನ ದೆಪ್ಪನಂಚಿನ ಇಡೆಡಕ್ಕೆ ಕೂಲಿ ಇಪ್ಪಂಡ ಫಿಕ್ಸ್ ಮಲ್ಪೇರ್ಲ ಅಪ್ಪ ದೆಪ್ಪನ ಲೆಕ್ಕ ಅಡಿಗೆ ಫಿಕ್ಸ್ ಮಲ್ಪನ ಕೂಲಿ ಇತ್ತಂದ ನಮ್ಮ ಸಾಮಾನ್ಯ ಏಪಲ ಕೂಲಿ ದೆಕ್ಕು ಅಂಚ ಅಂಜನೆ ದೆಕ್ಕಂಡ ಅಂಚ ಪೂರ್ಣ ಪ್ರಮಾಣದ ಸೆಟ್ ನಂಡ ಐಕ ದನಾಲ್ ಪಡ್ಕೊಂಡ ಆ ಕೂಲಿದ ಸೆಟ್ ದೆತ್ತದ ಅಡಿಗೆ ಬ್ರಷ್ ಇಡ ಕ್ಲೀನ್ ಮಾಡ್ತದೆ ದೆಕ್ಕದ ಐಕೆ ಐಕೆ ಬೇರೆ ಬೇರೆ ರೀತಿ ಒಂದು ವಸ್ತು ಅದಕ್ಕೆ ಪುನಃ ಸಾಮಾನ್ಯ ನಮ್ಮ ಸೋಪು ದೆಕ್ಕಲೇ ನಾನು ಪೇಸ್ಟ್ ದೆಕ್ಕಣ ಸೆಟ್ ನೇಪಲ ಪೇಸ್ಟ್ ದೆಕ್ಕೊಂಡು ಸೋಪು ದೆಕ್ಕದ ಕೊಂಚ ಕರಡಿಗೆ ನೀಡ್ ಬಾಡ್ದು ಇದು ಅಯ್ನ ದೆಕ್ಕಂಡ ಬುಕ್ಕ ನಿಜ್ಜಿನ ಉಪ್ಪು ಪೂರ ದೆಕ್ಕದ ದೆಕ್ಕದ ಸರಿ ಮೌತ್ ವಾಶನ್ ತಿಕ್ಕೊಂಡು ನಿಜ್ಜಿ ಉಪ್ಪು ಸಾಲ್ಟ್ ವಾಟರ್ ಉಪ್ಪುಲ ಮಾಡ್ಪಲ್ಲಿ ಅಥವಾ ಮೌತ್ ವಾಶನ್ಲ ತಿಕ್ಕೊಂಡು ಅಂಗಡಿ ಆಯ್ನ ನೀರು ಮರ್ದನೆ ಒಂದು ಅರ್ಧ ಗ್ಲೋಟ್ರೆ ನೀರಿಗೆ ಬಾಡ್ ಮಿಕ್ಸ್ ಮಾಡ್ತಾ ಇಟ್ಲ ಬಾಯಿ ಮುಗಿಲ್ತಂಡ ಬಾಯಿ ದುರ್ವಾಸನೆಲ್ಲ ಪೋಕೊಂಡು ಫ್ರೆಶ್ ಆಗೋ ನಿಜ್ಜಿದ ಒಂದಲ್ಲ ಸರಿ ಆಗೋ
1: ಡಾಕ್ಟರ್ ಈತಂಟ ಈ ಕೂಲಿದ ಆರೋಗ್ಯ ಇಂಚ ಕಾತುನಲ್ಲಿ ಪನ್ಪಿನ ವಿಷಯದ ಬಗ್ಗೆ ಮಸ್ತ್ ಮಾಹಿತಿ ಕೊರಿಯರು ಇರಿ ಸುಲ್ಮೆಲ್ಲು.

ಈತನೇಟ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜಾರಾಮ್ ಕೆಬಿ ಮೆರಡ್ದ ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದರ್ ಇಡಗು ಈ ಕಾರ್ಯಕ್ರಮ ಮುಗಿಂಡು.

0: നമസ്കാര, ഞാൻ ജഗദീഷ്, ഞാൻ കന്യാടി ഉജിര ധർമ്മസ്ഥല നടുട്ടു നീല ചിന്മ അല്പം ജങ്കാടി ഉണ്ട് ബൊണ്ടതങ്കാടി പതിനാല് വർഷം പണ്ടത്തെ പേര് എടുത്ത് മിത്രത് തിരുത്തു പോക്ക് എന്ന വേരി മുന്നിൽ കട്ടാത് ജത്തിന അല്പണിത്തെ അഞ്ചസായത്തേക്ക് മനസ്സിലെ മാത്തേരുടെ വല ബൊണ്ട പറല് ഗേട്ടിനാഥ എന്ന ഹേനൊന്നുമില്ല നിക്കുന്ന ഹേനില്
1: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು ಸರ್.
1: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
2: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನ ಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
1: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
2: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದ್ರೆ ಮೇಜರ್ ನ್ಯೂಟ್ರಿಯಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಈ ತರದ ಪೋಷಕಾಂಶಗಳು ನಮ್ಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಗೆ ತಿಳ್ಕೊಬಹುದು.
1: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂತಹ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
2: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ. ಅಂದ್ರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ

0: ಮಾತಾಡಲು ನಮಸ್ಕಾರ, ನಾನು ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀಲಸಿಂಹ ಅಲ್ಪ ನನ್ನ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ಹದಿಸಾಯದ್ದು ಅಂತಿ ಮಾತಾಡಲ ಬರಲಿ ಬೊಂಡ ಬರಲಿ ಗೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.
1: ಒಂದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ತುಳು ಕಾರ್ಯಕ್ರಮ ಇತ್ತೆ. ಬಿ ಕೃಷ್ಣ ಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲಿನ ಕೇನಗ ಸುರತ ಪದನು ಬರೆಯಿನಾರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್.

0: ಈತನೇಟ ಬಿ ಕೃಷ್ಣ ಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲೆನ್ನು ಕೇಂದರು. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂಡು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕಗ ರೇಡಿಯೋ ನಿನಾದ 90.4 ಎಫ್ಎಂ ಕೇನ್ನ ಮಾತ್ರೆಗಳ ಸೊಲ್ಮೆಲು.
1: ಚಾ ಐಕೋ ಪಿಯಾನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋ ಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್.

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವ ಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನ ರೂಪಿಸಿದಾತ. ಧ್ವನಿ ಎತ್ತಿದರೂ ಧ್ಯಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬಳಿಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರುಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆ ಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಬರ

ಎತ್ತರವಾಗಿರಲಿ, ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ. ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ. ಒಬ್ಬಂಟಿತನ ಕಾಡಿದರೂ ತನುಮನವು ಒಂದುಗೂಡಿರಲಿ. ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ. ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ. ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ. ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆಯಿಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ, ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಹದಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈಮರೆತರೆ ಅಲುಗಾಡಿಸಬಹುದು ಅಧಿಹರಿಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದುವುದಂತಾಯಿತು. ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು. ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು. ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ. ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಪ್ಪನೆಯಾಗಿ, ಮೈಸೋಕಿಸುವ ತಂಗಾಳಿಯಾಗಿ, ಸಿಹಿಜೈನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ.
ಇರಬೇಕಿತ್ತು ಸೃಜನಶೀಲ.

0: ಶೀಲತೆಯಿಂದ ಮರೆತರೂ ಎಲ್ಲ ದುಶ್ಚಟಗಳಿಂದ, ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ ಕುಳಿತರೂ ಮೂಢರಂತೆ ಬದುಕಿನಲ್ಲಿ, ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ, ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ.
1: ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4

0: மாத்திரைகளா நமஸ்கார. யான ஹள்ளிமனை ஹைதராளி பண்றது கொய்யூர். யான்ல ரேடியோ நீனாதான் கேந்திரல லைக் சகார மல்பில் ரேடியோ நீனாதான் 90.4 FM உன்னை நீங்கள் மாத்திரல கேண்டலே குஷிப்படையிலே.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬಿಟ್ಟು ಬೇರಿಮೂಲ ಕಟ್ಟಾದು ಜತ್ತಿನ ಅರ್ಪಣಿತ ಅಂತ ದೇಶಾಯದ್ದು ಅಂತಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

0: ಬಳಸ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
0: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
0: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಈಗ ನನ್ನ ಹಾಡು ನನ್ನದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.

0: ನನ್ನದು ನನ್ನ ಹಾಡು ನನ್ನದು. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ಫೋನ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 7760133904. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 7760133904. ಈಗ ಮೊದಲ ಕರೆ ಸ್ವೀಕರಿಸೋಣ. ಹಲೋ ನಮಸ್ತೆ. ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಚಾಮರಾಜನಗರ ಡಿಸ್ಟ್ರಿಕ್ಟ್ ಗುಂಡ್ಲಪೇಟೆ ತಾಲೂಕು.
0: ಸರಿ, ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತೀರಾ ನೀವು?
1: ಹೌದು ಸರ್, ಕೇಳ್ತೀನಿ.
0: ಯಾವ ಯಾವ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ನಿಮಗೆ?
1: ಕನ್ನಡ ಕಾರ್ಯಕ್ರಮ ಕೇಳ್ತೀನಿ.
0: ಹೌದಾ, ಹಾಡುಗಳೆಲ್ಲ ಇಷ್ಟ ಆಗುತ್ತೆ ನಿಮಗೆ? ಓಕೆ ಓಕೆ, ಹೇಳಿ ಯಾವ ಹಾಡು ಬೇಕು?
1: ನಮ್ಗೆ ರಾಜ್ಕುಮಾರ್.
0: ಯಾವ ಸಿನಿಮಾದು?
1: ಕರ್ತಂದ್ರೆ ನಮ್ಗೆ ತುಂಬಾ ಇಷ್ಟ.
0: ಹೌದಾ, ರಾಜ್ಕುಮಾರ್ ಸಿನಿಮಾ ಎಲ್ಲ ನೋಡಿದಿರಾ ನೀವು?
1: ಹೌದು ಸರ್, ನೋಡಿರ್ತೀವಿ ಎಲ್ಲ.
0: ಓಕೆ, ಈಗ ಹೇಳಿ ಯಾವ ಚಿತ್ರದ ಹಾಡನ್ನ ನೀವು ಇಷ್ಟಪಡ್ತೀರಾ?
1: ಹಳೆ ಫಿಲಮ್ ಸರ್, ಬಬ್ರುಹಾನ.
0: ಬಬ್ರುಹಾನ ಚಿತ್ರದಿಂದ ನೀವು ಹಾಡ್ತೀರಾ? ಖಂಡಿತ, ಬಬ್ರು ವಾಹನ ಸಿನಿಮಾದಿಂದ ನಿಮಗೆ ಒಂದು ಒಳ್ಳೆಯ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಧನ್ಯವಾದ.

0: ದಿನಕರೇ.
1: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ. ತಮ್ಮ ಹೆಸರು?
1: ಸಿಟಿ ಚಂದ್ರಶೇಖರ್ ಅಜ್ಜಿ ಚೌಡಮಳೆ.
0: ಚಂದ್ರಶೇಖರ್ ಅವರು ಎಲ್ಲಿಂದ?
1: ಸಿಟಿ ಚಂದ್ರಶೇಖರ್ ಅಜ್ಜಿ ಚೌಡಮಳೆ, ವನೇಶ್ವರ ತಾಲೂಕು, ಹಾಸನ ಜಿಲ್ಲೆ.
0: ಓಕೆ, ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರ ತಾವು?
1: ಕೇಳ್ತಾ ಇರ್ತೀವಿ ಸರ್.
0: ಯಾವ ಹಾಡು ತುಂಬಾ ಇಷ್ಟ ಆಗುತ್ತೆ
1: ನಮಗೆ? ಪ್ರಕೃತಿ ಸೌಂದರ್ಯದ ಬಗ್ಗೆ ಇರುವಂತಹ ಹಾಡುಗಳು ಬಹಳ ಇಷ್ಟ.
0: ಪ್ರಕೃತಿ ಸೌಂದರ್ಯ,
1: ನಮ್ದು ಪ್ರಕೃತಿ ಸೌಂದರ್ಯ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಎಲ್ಲ ಇದೆಯಲ್ಲ, ನಮ್ಮ ಹಾಸನ ಜಿಲ್ಲೆ ಎಲ್ಲ ಪ್ರಕೃತಿ ಸೌಂದರ್ಯ ಎಲ್ಲ ಬೇಡ.
0: ಹೌದು ಹೌದು.
1: ಹಾಗಾಗಿ ಹಾಡು ಪ್ರಸಾರ ಮಾಡಿದ್ರೆ ಒಂದು ಹೇಳ್ತೀವಿ ಸರ್.
0: ಹೇಳಿ, ಯಾವ ಹಾಡು ಬೇಕು ಅಂತ ಹೇಳಿ.
1: ಅಪರಿಚಿತ ಅಂತ ಒಂದು ಸಿನಿಮಾ ಇದೆ ಸರ್.
0: ಅಪರಿಚಿತ ಎನ್ನುವಂತ ಸಿನಿಮಾ?
1: ಈ ನಾಡ ಅಂದ ಈ ಸೆಬಗ ಅಂದ ಅಂತ ಒಂದು ಹಾಡಿದೆ ಕನ್ನಡದಲ್ಲಿ.
0: ಹೌದು ಹೌದು. ನೀವು
1: ಈ ನಾಡ ಅಂದ ಈ ಸೆಬಗ ಅಂದ ಈ ಹಾಡು ತುಂಬಾ ಚೆನ್ನಾಗಿದೆ, ಸಾಹಿತ್ಯ ಸಂಗೀತ ಎಲ್ಲ ಚೆನ್ನಾಗಿದೆ.
0: ಓಕೆ ಓಕೆ. ಈಗ ನೀವು ಇರುವಂತ ಪರಿಸರ, ಮನೆ ಎಲ್ಲ ಸುತ್ತಮುತ್ತ ಪರಿಸರ ಎಲ್ಲ ಇದೆಯಾ?
1: ಇಲ್ಲ, ನಮ್ಮ ಹತ್ರ ನಮ್ಮ ಬೆಟ್ಟ ಇದೆ, ಹಿಂಗೆ ಸುತ್ತಮುತ್ತ ಬೆಟ್ಟ ಇದೆ, ಬೆಟ್ಟ ಗುಡ್ಡ ಕೆರೆ ಎಲ್ಲ ಇದೆ. ಚೆನ್ನಾಗಿದೆ ನಮ್ಮ ಆದ್ರೆ ವನೇಶ್ವರ ತಾಲೂಕು ಪರವಾಗಿಲ್ಲ, ಅತ್ತಿಕೆರೆ ಎಲ್ಲ ಒಟ್ಟು ಗುಡ್ಡ ಬೆಟ್ಟ ಎಲ್ಲ ಚೆನ್ನಾಗಿದೆ. ಚಂದ್ರಾಪಟ್ಟಣದ ತಾಲೂಕು ಕೆಲವು ಕಡೆ ಬಯಲು ಪ್ರದೇಶ. ನಮ್ಮ ಆತಂದ್ರಲ್ಲಿ ಮಲ್ನಾಡ, ಅರೆಮಲ್ನಾಡು ಮತ್ತೆ ಮನುಷ್ಯ ಮೂರು ವಿಭಾಗ ಇದೆ.
0: ಸರಿ,
1: ನಾವು ಅರೆಮಲ್ನಾಡಲ್ಲಿ ಇದೀವಿ ನಾವು.
0: ಓಕೆ ಓಕೆ ಓಕೆ.
1: ಮತ್ತೆ ಬೇಲೂರು ಮತ್ತೆ ಹಾಸನ ಮಲ್ನಾಡು ಪ್ರದೇಶ. ಕೊಪ್ಪಳಪುರ, ಹಾಸನ, ಕಾಲೂರು ತಾಲೂಕು, ಈ ಮೂರು ತಾಲೂಕು ಅರಕುಡುಗಳು ಈ ಮೂರು ಇದು ಬರುತ್ತೆ. ವಲ್ಲೇಶಪುರ ಅರಕುಡುಗಳು ಎಲ್ಲ ಇದು ಬರುತ್ತೆ, ಅರೆಮಲ್ನಾಡು ಬರುತ್ತೆ.
0: ಹೌದಾ?
1: ಆತರ.
0: ಓಕೆ ಓಕೆ, ಆಯ್ತು. ನಿಮ್ಮ ಇಷ್ಟದ ಗೀತೆಯನ್ನ ನಾವು ಪ್ರಸಾರ ಮಾಡ್ತೇವೆ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ಹಾ ಸರಿ ಸರ್, ಕೇಳ್ತೀನಿ.
0: ಓಕೆ, ಥ್ಯಾಂಕ್ ಯು,
1: ಧನ್ಯವಾದಗಳು.

0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM, ನನ್ನ ಹಾಡು ನನ್ನದು ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳಿಗಾಗಿ ಕರೆ ಮಾಡಿ 7760133904 ದೂರವಾಣಿ ಸಂಖ್ಯೆ, ಮತ್ತೊಮ್ಮೆ 7760133904. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಎಲ್ಲಿಂದ? ಶಿಮ್ಲಾ. ಶಿಮ್ಲಾದಿಂದ? ಓಕೆ, ಹೇಳಿ. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರ ತಾವು? ಹೇಳಿ, ನಿಮ್ಗೆ ಯಾವ ಚಿತ್ರದ ಹಾಡು ಇಷ್ಟ?
1: ರಾಜ್ಕುಮಾರ್ ಅವರದು. ಹೊಸ ಬೆಳಕು ಮೂಡುತ್ತಿದೆ.
0: ಹೊಸ ಬೆಳಕು ಮೂಡುತ್ತಿದೆ.
1: ಹೊಸ ಬೆಳಕು
0: ಮೂಡುತ್ತಿದೆ. ಅಲ್ಲಿ ಏನ್ ಮಾಡ್ಕೊಂಡಿದ್ರಿ ತಾವು?
1: ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದೀನಿ, ಪ್ರೈವೇಟ್ ಕೆಲಸ ಮಾಡ್ತೀನಿ.
0: ಫ್ರೀ ಇದ್ದಾಗಲೆಲ್ಲ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತೀರಿ ಅಲ್ವಾ? ಖಂಡಿತ, ನಿಮ್ಮ ಇಷ್ಟದ ಗೀತೆಯನ್ನ ನಾವು ಪ್ರಸಾರ ಮಾಡ್ತೇವೆ. ಧನ್ಯವಾದ.

ಹಾಗೆ ನಮಗೆ ರಂಜಿತ್ ಎಂಬವರು ವಾಟ್ಸಪ್ ಮಾಡಿ ಬರ್ಸ ಚಿತ್ರದಿಂದ ಒಂದು ತುಳು ಸಿನಿಮಾ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ನಿಮ್ಮ ಇಷ್ಟದ ಗೀತೆಯನ್ನು ಈಗ ಪ್ರಸಾರ ಮಾಡ್ತಾ ಇದ್ದೇವೆ.

ಅದೇ ರೀತಿ ಪ್ರಭಾಕರ ಪೂಜಾರಿಯವರು ನಮಗೆ ಎಸ್ ಎಮ್ ಎಸ್ ಮಾಡಿ ಬಿನ್ನೆರು ಬೈದಿನ ಗೌಜೀಡು ತುಳು ಸಾಂಗನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

ಹಾಗೆ ಮತ್ತೋರ್ವ ಕೇಳುಗರು ನಮಗೆ ಸಂದೇಶ ಕಳುಹಿಸಿದ್ದಾರೆ, ಅವರ ಹೆಸರನ್ನು ಬರ್ತಿಲ್ಲ. 435 ಸಂಖ್ಯೆಯಿಂದ, ಕೊನೆಯ ಸಂಖ್ಯೆಯಿಂದ ನಮಗೆ ಎಸ್ ಎಮ್ ಎಸ್ ಅನ್ನು ಮಾಡಿ ಹೊಸ ಹೊಸ ಆಸೆಲು ಮೂಡು ನಗ ತುಳು ಹಾಡನ್ನು ಪ್ರಸಾರ ಮಾಡಿ ಅಂತ ಎಸ್ ಎಮ್ ಎಸ್ ಮಾಡಿದ್ದಾರೆ. ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ.

ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಮಗೆ ವಾಟ್ಸಪ್ ಮಾಡಿ ಅಥವಾ SMS ಅನ್ನು ಕಳುಹಿಸಿಕೊಡಬಹುದು. ನಿಮ್ಮ ಇಷ್ಟದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆಯಲ್ವಾ? 7760133904. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಒಂದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ತುಳು ಕಾರ್ಯಕ್ರಮ ಇತ್ತೆ. ಬಿ ಕೃಷ್ಣ ಕಾರಂತ್ ಮೇರ್ನ ಸುರುಟು ಕೆಲವು ತುಳು ಪದಕುಲಿನ ಕೇನಗ ಸುರುತ ಪದನು ಬರೆಯಿನಾರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್.

0: ಈತನೇಟ ಬಿ ಕೃಷ್ಣ ಕಾರಂತ್ ಮೇರ್ನ ಸುರಟು ಕೆಲವು ತುಳು ಪದಕುಲೇನು ಕೇಂದರು. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂಡು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕಗ ರೇಡಿಯೋ ನಿನಾದ 90.4 ಎಫ್ಎಂ ಕೇನ್ನ ಮಾತ್ರೆಗಳ ಸೊಲ್ಮೆಲು
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 ಎಫ್ಎಂ ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 ಎಫ್ಎಂ. ಇದೀಗ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳೋಣ.
3: ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದಂತ ಎಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಜೆನ್ಸಿ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಿಮ್ಮ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಾಲೇಜಿನ ಪ್ರಾಚಾರ್ಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೈಕ್ಷಣಿಕ ಹಬ್ಬ. ನಮ್ಮಲ್ಲಿ ಇರುವರು ಜಪಾನ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಮತ್ತು ಕಾಲೇಜಿನಲ್ಲಿ ಮಾಧ್ಯಮ ವಿಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಈ ವರ್ಷದ ಆರಂಭದಲ್ಲಿ ಅಥವಾ ಕಳೆದ ಶೈಕ್ಷಣಿಕ ವರ್ಷದ ಕೊನೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ನನ್ನ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ರು. ಈ ವರ್ಷ ಏನೆಲ್ಲ 26-27 ಶೈಕ್ಷಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕನ್ನುವುದರ ಬಗ್ಗೆ ಆಗ ಅವರಿಗೆ ನಾನೊಂದು ಸಲಹೆಯನ್ನು ನೀಡಿದ್ದೆ. ಅದು ಹೇಗೆ ಅಂತೇಳಿದರೆ, ಒಬ್ಬ ಬೇರೆ ಬೇರೆ ಕಡೆ ಹೋಗಿ ಬಾವಿ ತೋಡ್ತಾ ಇದ್ದಂತೆ. ಎಲ್ಲ ಕಡೆ ಒಂದು 7-8-10 20 ಆಳ ಬಾವಿಯನ್ನು ತೋಡೋದು, ನೀರು ಸಿಗುವುದಿಲ್ಲ. ಮತ್ತೊಂದು ಕಡೆ ಬಾವಿ ತೋಡೋದು, 10-20 ನೀರು ಸಿಗುವುದಿಲ್ಲ. ಹೀಗೆ ಮಾಡ್ತಾ ಹೋಗ್ತಾ ಇದ್ದಂತೆ. ಕೊನೆಗೆ ಅವರು ಸಲಹೆ ಕೊಟ್ರಂತೆ, ಹಾಗೆ ಮಾಡಬೇಡ, ಒಂದೇ ಕಡೆ ನೀವು ಆಳವಾಗಿ 60-70-100 ಆಳ ಬಾವಿ ತೋಡಿದಾಗ ನಿಮಗೆ ನೀರು ಸಿಗ್ತದೆ ಅಂತ. ಹಾಗೆ ಒಂದು ನಾನು ಸೂಚನೆ ಕೊಟ್ಟೆ, ನೀವು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಂಪ್ಯೂಟರ್ ವಿಭಾಗ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತೀರಿ, ಚೆನ್ನಾಗಿರುತ್ತದೆ. ಆದರೆ ಈ ಎಲ್ಲ ವಿಭಾಗದವರು ಸೇರಿ ಕಾರ್ಯಕ್ರಮ ಮಾಡಿದಾಗ ಪರಸ್ಪರ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನ ಆಗ್ತದೆ, ವಿಚಾರ ವಿನಿಮಯ ನಡೀತದೆ, ಮತ್ತೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯ ಒಂದು ವೇದಿಕೆಯನ್ನು ತಯಾರು ಮಾಡಿ ಇಡೀ ಕಾಲೇಜು ಮಟ್ಟದಲ್ಲಿ ಕಾರ್ಯಕ್ರಮವನ್ನು, ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡಿದರೆ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ಅವರು ಬಳಸಿಕೊಂಡಿದ್ದಾರೆ. ಕಾಲೇಜಿನ ತಂಡ ಇದಕ್ಕೆ ಸರಿಯಾದ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದ ರೂಪುರೇಷೆಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಬಹಳ ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತೇನು ನಾನು ಭಾವಿಸ್ತಾ ಇದ್ದೇನೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇವತ್ತು ಭಾರತ ಆರ್ಥಿಕವಾಗಿ ಪ್ರಪಂಚದಲ್ಲಿ 5, 6 ಅಥವಾ 7 ಸ್ಥಾನದಲ್ಲಿಯೇ ಇದೆ ಅನ್ನುವಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಇನ್ನೊಂದು ರೀತಿಯ ಅಳತೆಗೋಲು ವಿಶ್ವಸಂಸ್ಥೆಯವರು ಮಾಡ್ತಾರೆ, ಅದಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಒಂದು ದೇಶದ ಜನರು ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಹಣ ಅಥವಾ ವಿದ್ಯೆಯಿಂದ ಸಿಗುವಂಥದ್ದಲ್ಲ, ಅದಕ್ಕೆ ಬೇರೆಯಾದಂಥ ಒಂದು ಗುಣಾಂಕ ಇದೆ. ಇದನ್ನು ಗಮನಿಸಿದಾಗ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ 147 ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ಇಂಡಿಯಾ ಈಸ್ 116. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳುವಂತಹ ಅಮೆರಿಕ 23 ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 29 ಸ್ಥಾನದಲ್ಲಿದೆ, ಫಿನ್ಲೆಂಡ್ ಅಂತ ಒಂದು ದೇಶ ಪ್ರಥಮ ಸ್ಥಾನದಲ್ಲಿದೆ, ಕೋಸ್ಟಾರಿಕಾ, ಐಸ್ಲ್ಯಾಂಡ್, ಸ್ವೀಡನ್ ಇದು ಪ್ರಥಮ 5 ಸ್ಥಾನಗಳನ್ನು ಹೊಂದಿವೆ. ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಹುಡುಗ ಶಿಕ್ಷಕರಲ್ಲಿ ಕೇಳ್ತಾನಂತೆ, ನಾನು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾವುದು ಮುಖ್ಯ ಆಗ್ತದೆ, ಹಣ ಮುಖ್ಯ ಆಗ್ತದ, ಬುದ್ಧಿವಂತಿಕೆ ಮುಖ್ಯ ಆಗ್ತದ, ಅದೃಷ್ಟ ಮುಖ್ಯ ಆಗ್ತದ ಅನ್ನುವಂಥದ್ದನ್ನು. ಆಗ ಶಿಕ್ಷಕರು ಹೇಳ್ತಾರಂತೆ, ಇದೆಲ್ಲವೂ ಮುಖ್ಯ, ಆದರೆ ಬಹಳ ಮುಖ್ಯ ಯಾವುದು ಹೇಳಿದರೆ ನಿನ್ನ ಸ್ವಸಾಮರ್ಥ್ಯವನ್ನು ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ನೀನು ಹೇಗೆ ಆತ್ಮವಿಶ್ವಾಸದಿಂದ ಬಳಸ್ಕೊಳ್ತೀ ಅನ್ನುವಂಥದ್ದು. ಬಹುಶಃ ಇವತ್ತು ತರಗತಿಯ ಒಳಗೆ ನಡೆಯುವ ಏನು ಚಟುವಟಿಕೆಗಳಿದ್ದಾವೆ, ಪಠ್ಯಕ್ರಮ ಇರಬಹುದು, ಪರೀಕ್ಷೆ ಇರಬಹುದು, ನೀವು ಗಳಿಸಿರುವ ಅಂಕ ಇರಬಹುದು, ನಿಮಗೆ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡಿದರೆ, ಶೈಕ್ಷಣಿಕ ಪರೀಕ್ಷೆಗೆ ನಿಮ್ಮನ್ನು ತಯಾರು ಮಾಡಿದರೆ, ತರಗತಿಯ ಹೊರಗೆ ನಡೆಯುವಂಥ ಚಟುವಟಿಕೆಗಳು ಅದ್ಯಾವುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾಹಿತ್ಯ ಕಾರ್ಯಕ್ರಮ ಇರಬಹುದು, ಕ್ರೀಡೆ ಇರಬಹುದು, NCC ಇರಬಹುದು, ಇಂಥ ಬೇರೆ ಬೇರೆ ಚಟುವಟಿಕೆಗಳಿರಬಹುದು, ನಿಮ್ಮನ್ನು ಜೀವನದ ಪರೀಕ್ಷೆಗೆ ತಯಾರು ಮಾಡ್ತವೆ. ಬಹುಶಃ ಈ ರೀತಿ ತರಗತಿಯ ಒಳಗೆ ಮತ್ತು ಹೊರಗೆ ಏನು ನಿಮ್ಮ ಭಾಗವಹಿಸಿಕೆ ಇರ್ತದೆ, ಚಟುವಟಿಕೆಗಳಿರ್ತವೆ, ಇದನ್ನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ನೀವು ಬಹುಶಃ ಜೀವನದಲ್ಲಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಪೂರಕ ಆಗುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಈಗಾಗಲೇ ಗೌರವಾನ್ವಿತ ಉದ್ಘಾಟಕರು ಹೇಳಿದಾಗೆ ಕೇವಲ ನಮ್ಮ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನಿತರ ನಮ್ಮ ಪ್ಯಾಷನ್ ಅಂತ ಹೇಳ್ತೇವೆ, ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಏನು ಚಟುವಟಿಕೆ ಇರ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಈಚ್ ಸ್ಟೂಡೆಂಟ್ ಈಸ್ ಪೊಟೆನ್ಷಿಯಲಿ ಟ್ಯಾಲೆಂಟೆಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹೊರತಂದು ಅದನ್ನು ಪ್ರಕಾಶಕ್ಕೆ ತಂದು ಪ್ರವರ್ಧಮಾನಕ್ಕೆ ತರುವಂಥದ್ದು ವಿದ್ಯೆ, ಶಿಕ್ಷಣ. ಅಂತಹ ಶಿಕ್ಷಣ ಬಹುಶಃ ಇಂತಹ ಚಟುವಟಿಕೆಯಲ್ಲಿ ಸಿಗ್ತದೆ, ಅದರಲ್ಲಿ ಭಾಗವಹಿಸುವುದು ಮುಖ್ಯ ಆಗ್ತದೆ. ಆ ಭಾಗವಹಿಸುವಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನವನ್ನು ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ಅವರಿಗೆ, ಅವರ ತಂಡದವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
2: ಇದುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. VBG ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
5: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
6: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
7: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
6: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತಾಡ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಹೆಂಗೆ 17 ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶಾಯದ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ ಹೇಳಲಿ
1: ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಾರ

ಎಸ್ಡಿಎಫ್ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಸವಿಗಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ ಅಂಕಿತ್ ತಿವಾರಿ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ರೇಡಿಯೋ ನಿನಾದ 90.4 ಎಫ್ಎಂ.
1: ಇದು ರೇಡಿಯೋ ನಿನಾದ 90.4 ಎಫ್ಎಂ.

0: ಪ್ರೇಮದ ನಾದ
1: ನಾದ ನಾದ ಪ್ರೇಮದ ನಾದ
0: ಇದು ಜನ ಸಮುದಾಯದ ನಾದ
2: ನಾದಮಯ ಏಲೋಕವೆಲ್ಲ ನಾದಮಯ
0: ಇದು ನಿಮ್ಮದೇ ರೇಡಿಯೋ ನಿಮ್ಮದೇ ಧ್ವನಿ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.